ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 13ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:40 ಆತ್ಮೀಯ ಕೇಳುಗರಿಗೆಲ್ಲ ಮೀನಾ ಎನ್ ಮಾಡುವ ನಮಸ್ಕಾರ ಹಾಗೂ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ, 6:35 ಕರುಣಾಳು ಬಾಬಳಿಕೆ ಡಾಕ್ಟರ್ ಗುರುರಾಜ್ ಕರ್ಜಗಿವರಿಂದ ಕಥನಗಳನ್ನು ಆಲಿಸುವಿರಿ. 6:40 ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅರ್ಪಿಸುವ ಯುಎಎಚ್ಎಸ್ ನೇಗಿಲು ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಪಪ್ಪಾಯಿ ಹಣ್ಣಿನ ವಿಶೇಷತೆಗಳು ಮತ್ತು ಅದರ ಮೌಲ್ಯವರ್ಧನೆ ಈ ಕುರಿತು ಶಿವಮೊಗ್ಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗೌಡ್ರು ಪ್ರಮೋದ್ ಗೌಡ ಅವರಿಂದ ಮಾಹಿತಿ. 6:45 ಹೆಲ್ತ್ ಹೆನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಡಾ ಗಿರಿಧರ್ ಕಜೆ

ಇದರಿಂದ ಆಂಟಿವೈರಲ್ ಅಮೃತ ಬಳ್ಳಿ ಈ ಕುರಿತು ಮಾಹಿತಿ. 6:50 ಸುದ್ದಿ ಮಿಂಚು, 7:30 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗೂ 8:30 ಚಿತ್ರಗೀತೆಗಳು ಮೂಡಿಬರಲಿವೆ. 8:45 ಐಎಂಎ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ, ಇದರಲ್ಲಿ ಒಸಿಡಿ ಈ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ. 9:05 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಪಕ್ಷಿ ಪ್ರಪಂಚ, ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಆರ್ಕೆ. ಪರಿಚಯಿಸುವ ಪಕ್ಷಿ ಕೆಮ್ಮೀಸೆ ಪಿಕಳಾರ. 9:45 ನನ್ನ ಹಾಡು ನನ್ನ ಆಯ್ಕೆ, ಕೇಳಿದರೆ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. 11:00 ಭಾವಗೀತೆಗಳು ಮೂಡಿಬರಲಿವೆ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಶ್ರೀ ರೇವಣ ಸಿದ್ದಪ್ಪ ಮತ್ತು ತಂಡದವರಿಂದ ಶ್ರೀ ಗುರುದೇವರ ಭಜನೆ ಪದಗಳನ್ನು ಕೇಳಲಿದ್ದೀರಿ. ಆರೋಗ್ಯ ಅಡುಗೆ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. 12:05 ವನಿತಾ ವಿಹಾರ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ. ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಪಾಠ. 3:01 ಚಾಟ್ ಶೋ. 4:00 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂಜೆ 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ದೇವನರಸೀಪುರದ ಗ್ರಾಮದ ರೈತರಾದ ರವಿಕುಮಾರ್ ಡಿವೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಟ್ನಂ ಕಿಶೋರ್ ರಾವ್ ಅವರ ಗಾಯನ ಕೇಳಲಿದ್ದೀರಿ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

ಭೂಮಂಡಲದಲ್ಲಿ ನೆಲೆಸಿದ್ದಾನೆ. ಇದರಲ್ಲಿ ನಾಲ್ಕು ತತ್ವಗಳಿರುವ ದೇಗುಲಗಳು ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿದ್ದು, ಒಂದು ದೇಗುಲ ಆಂಧ್ರಪ್ರದೇಶದಲ್ಲಿದೆ. ಈ ಪಂಚಭೂತ ಕ್ಷೇತ್ರ ಎಂದು ಕರೆಯಲಾಗುತ್ತೆ. ತಮಿಳುನಾಡಿನಲ್ಲಿರುವ ಅರುಣಾಚಲೇಶ್ವರ ದೇಗುಲದ ಪರಿಚಯವನ್ನು ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ನಾವು ಮಾಡಿಕೊಳ್ತಾ ಇದ್ದೇವೆ ಸ್ನೇಹಿತರೆ. ಅದರ ಪರಿಚಯ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಭಕ್ತಿ ರಚನೆಯನ್ನು ಕೇಳೋಣ. ಶ್ರೀಧರ ವಿಠಲರ ರಚನೆ, ಹಾಡಿದ್ದಾರೆ HG ಗಣೇಶ್. ಶಿವನೇ ನಾನು ನನ್ನ ಸೇವಕನಯ್ಯ.

ಅರುಣಾಚಲೇಶ್ವರ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಅರುಣಾಚಲೇಶ್ವರ ದೇಗುಲವು ಭಾರತ ದೇಶದಲ್ಲಿರುವಂತಹ ಅತ್ಯಂತ ಎತ್ತರವಾದ ದೊಡ್ಡ ಗೋಪುರವನ್ನು ಹೊಂದಿರುವ ದೇವಾಲಯಗಳಲ್ಲಿ ಒಂದಾಗಿದೆ. ಅನ್ನತತ್ವವನ್ನು ಹೊಂದಿರುವ ಶಿವಲಿಂಗವು ಇಲ್ಲಿದ್ದು, ಅರುಣಾಚಲೇಶ್ವರ ಬೆಟ್ಟವನ್ನು ಅಣ್ಣಾಮಲೈಯರ್ ಅಂದರೆ ತಲುಪಲು ಸಾಧ್ಯವಾಗದ ಪರ್ವತ ಅಂತ ಹೇಳಿ ಇದರ ಅರ್ಥ ಬರುತ್ತೆ. ಒಂದು ಪುರಾಣದ ಹಿನ್ನೆಲೆಯನ್ನು ನೋಡೋದಾದ್ರೆ, ಪಾರ್ವತಿಯು ಒಮ್ಮೆ ತಮಾಷೆಗಾಗಿ ಶಿವನ ಕಣ್ಣುಗಳಿಗೆ ಬಟ್ಟೆಯನ್ನ ಕಟ್ಟಿದಳಂತೆ. ಇದರಿಂದಾಗಿ ಇಡೀ ಭೂಮಂಡಲವೇ ಕತ್ತಲೆಯಲ್ಲಿ ಹೋಗುತ್ತೆ. ಇದರಿಂದ ದುಷ್ಟ ರಾಕ್ಷಸರ ಒಂದು ಅಟ್ಟಹಾಸ ಹೆಚ್ಚಾಗಿ ಶಿವನು ತನ್ನ ಮೂರನೆಯ ಕಣ್ಣನ್ನು ತೆರೆಯಲು ಮುಂದಾಗ್ತಾನೆ. ಇದೊಂದು ಸಂದರ್ಭದ ಗಂಭೀರತೆಯನ್ನ ತಿಳಿದಂತ ಪಾರ್ವತಿ ತನ್ನ ತಪ್ಪಿನ ಅರಿವಾಗಿ ಶಿವನಲ್ಲಿ ಪ್ರಾರ್ಥಿಸಿಕೊಳ್ತಾಳೆ. ಶಿವನು ಅವಳನ್ನ ತಿರುವಣ್ಣಾಮಲೆಗೆ ಹೋಗಿ ಗೌತಮ ಋಷಿಗಳ ಆಶ್ರಮದಲ್ಲಿ ತಪಸ್ಸನ್ನು ಮಾಡು ಅಂತ ಹೇಳಿ ತಿಳಿಸ್ತಾನಂತೆ. ಮುಂದೇನಾಗುತ್ತೆ ಮತ್ತೊಂದು ಭಕ್ತಿರಚನೆ ಕೇಳಿ ಮತ್ತೆ ತಿಳ್ಕೊಳ್ಳೋಣ. ನಮೋ ಪಾರ್ವತಿ, ವ್ಯಾಸರಾಯರ ರಚನೆ, ವೃಂದಗಾನದಲ್ಲಿ.

ಶಿವನು ಪಾರ್ವತಿಗೆ ಗೌತಮ ಋಷಿಗಳ ಆಶ್ರಮದಲ್ಲಿ ತಪಸ್ಸು ಮಾಡುವಂತ ಹೇಳಿ ಹೇಳ್ತಾನೆ. ಪಾರ್ವತಿಯು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಮಹಿಷಾಸುರನು ಅವಳನ್ನ ತಪಸ್ಸಿಗೆ ಭಂಗವನ್ನು ತರ್ತಾ ಇರ್ತಾನೆ. ಆಗ ಪಾರ್ವತಿಯು ದುರ್ಗೆಯ ರೂಪವನ್ನು ಧರಿಸಿ ಅಸುರನನ್ನು ಕೊಲ್ತಾಳೆ. ನಂತರ ಶಿವನು ಅವಳ ಭಕ್ತಿಗೆ ಮೆಚ್ಚಿ ಪಾರ್ವತಿಯನ್ನು ಸ್ವೀಕರಿಸ್ತಾನೆ. ಈ ದಿನ ತಮಿಳು ತಿಂಗಳ ಕಾರ್ತಿಕೈ ಪೂರ್ಣಿಮೆ ದಿನ ಆಗಿರುತ್ತೆ. ಆ ದಿನವನ್ನು ಕಾರ್ತಿಕೈ ಪೂರ್ಣಿಮೆ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ತಮಿಳುನಾಡಿನಲ್ಲಿ. ಹಾಗೆಯೇ ಈ ಶಿವನು ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡು ಪಾರ್ವತಿಯನ್ನು ಪುನಃ ಸ್ವೀಕಾರ ಮಾಡ್ತಾನೆ. ಬೆಂಕಿಯ ರೂಪವನ್ನು ತೆಗೆದುಕೊಂಡು ನಂತರ ಬೆಟ್ಟದ ಬುಡದಲ್ಲಿ ಲಿಂಗದ ರೂಪದಲ್ಲಿ, ಹಾಗೆಯೇ ಅರುಣಾಚಲ ಬೆಟ್ಟದಲ್ಲಿ ಬೆಂಕಿಯ ರೂಪದಲ್ಲಿ ಶಿವನು ಪ್ರತಿಷ್ಠಾಪನೆಗೊಳ್ತಾನೆ. ಹೀಗಾಗಿ ಅದನ್ನು ಅರುಣಾಚಲೇಶ್ವರ ಆತ್ಮತತ್ವವನ್ನು ಒಳಗೊಂಡಿರುವಂಥ ಅರುಣಾಚಲೇಶ್ವರ ದೇಗುಲ ಅಂತ ಹೇಳಿ ಕರೆಯಲಾಗುತ್ತದೆ. ಮತ್ತೊಂದು ಮಾಹಿತಿಯ ಪ್ರಕಾರ, ಶಿವಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ತಮ್ಮ ಶ್ರೇಷ್ಠತೆಯ ಬಗ್ಗೆ ವಾದವನ್ನು ಮಾಡ್ತಾ ಇರ್ತಾರೆ, ತಾನು ಹೆಚ್ಚು ತಾನು ಹೆಚ್ಚು ಅಂತ ಹೇಳಿ. ಆಗ ಶಿವನು ಆ ಒಂದು ಚರ್ಚೆಯನ್ನು ಇತ್ಯರ್ಥ ಮಾಡೋದಕ್ಕೆ ಅವರಿಬ್ಬರಿಗೂ ಒಂದು ಸವಾಲನ್ನು ಇಡ್ತಾನೆ. ಜ್ಯೋತಿರ್ಲಿಂಗದ ಒಂದು ಆದಿ ಮತ್ತು ಅಂತ್ಯವನ್ನು ಕಂಡುಹಿಡ್ಕೊಂಡು ಬನ್ನಿ ಅಂತ ಹೇಳಿ ಬ್ರಹ್ಮನ ಮೇಲ್ಭಾಗವನ್ನು ಅಂದರೆ ಅಂತ್ಯವನ್ನು ನೋಡೋದಕ್ಕೆ ಮುಂದಾಗ್ತಾನೆ ಹಂಸದ ರೂಪದಲ್ಲಿ. ಹಾಗೆಯೇ ವಿಷ್ಣುವು ಕೂಡ ತಳಮಾಯದ ರೂಪವನ್ನು ನೋಡೋದಕ್ಕೆ ಹಂದಿಯ ರೂಪದಲ್ಲಿ ಮುಂದಾಗ್ತಾನೆ. ವಿಷ್ಣುವು ತನ್ನ ಹುಡುಕಾಟದಲ್ಲಿ ವಿಫಲನಾಗಿ ಹಿಂದಿರುತ್ತಾನೆ. ಆದರೆ ಬ್ರಹ್ಮ ತಾನು ಕಂಡಂಥ ಮಧ್ಯದಲ್ಲಿ ಕಂಡಂಥ ಒಂದು ಹೂವನ್ನೇ ಅದೇ ಒಂದು ಆದಿ ಅಂತ ಹೇಳಿ ತಿಳ್ಕೊಂಡು ಶಿವನಲ್ಲಿ ಬಂದು ತಾನು ನೋಡಿದ್ದು ಅದನ್ನೇ ಅಂತ ಹೇಳಿ ಹೇಳ್ತಾನೆ. ಆಗ ಬ್ರಹ್ಮ ಹೇಳ್ತಿರುವಂಥದ್ದು ತಪ್ಪು ಸುಳ್ಳು ಅಂತ ಹೇಳಿ ತಿಳಿದಾಗ ಶಿವನು ನನ್ನನ್ನು ಯಾರು ಕೂಡ ಪೂಜೆ ಮಾಡಬಾರದು ಅಂತ ಹೇಳಿ ಅವನು ಘೋಷಣೆ ಮಾಡ್ತಾನೆ. ಹಾಗೆಯೇ ವಿಷ್ಣುವಿಗೆ ಪ್ರಾಮಾಣಿಕನಾಗಿ ವಿಷ್ಣುವು ತಾನು ವಿಫಲನಾದ ವಿಷಯವನ್ನು ತಿಳಿಸಿದಾಗ ಶಿವನು ಅವನನ್ನು ಅವನ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ಶಾಶ್ವತವಾಗಿ ನನ್ನನ್ನು ಪೂಜೆ ಮಾಡಲಿ ಜನರು ಅಂತ ಹೇಳಿ ಘೋಷಣೆ ಮಾಡ್ತಾನಂತೆ. ಹೀಗೆ ಶಿವನು ತಿರುವಣ್ಣಾಮಲೆಯಲ್ಲಿ ಅರುಣಾಚಲ ಬೆಟ್ಟದಲ್ಲಿ ಬೆಂಕಿಯ ರೂಪವನ್ನು ತೆಗೆದುಕೊಂಡು ಮತ್ತು ನಂತರ ಬೆಟ್ಟದ ಬುಡದಲ್ಲಿ ಲಿಂಗ ರೂಪವನ್ನು ಪಡೆದುಕೊಂಡು ಅಲ್ಲಿ ನೆಲೆಸಿದ್ದಾನೆ ಅಂತೇಳಿ ಶಿವಪುರಾಣದಲ್ಲಿ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಮತ್ತಷ್ಟು ವಿಷಯವನ್ನು ತಿಳಿಯೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ ಬಸವೇಶ್ವರರ ವಚನ ಹಾಡಿದ್ದಾರೆ ದಾಕ್ಷಾಯಿಣಿ ರಾಜ್ಕುಮಾರ್. ಉಳ್ಳವರು ಶಿವಾಲಯವ ಮಾಡುವರು.

ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ವಿ. ಈ ದೇವಾಲಯದ ಪ್ರಾಂಗಣವು ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಿ ತಿಳಿದ್ಬರುತ್ತೆ ಇತಿಹಾಸದಿಂದ. ಹಾಗೆಯೇ ಈ ಒಂದು ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೂ ಒಳಪಟ್ಟಿತ್ತು ಅಂತ ಹೇಳಿ ಅಲ್ಲಿನ ಶಾಸನಗಳಿಂದ ನಮಗೆ ತಿಳಿದ್ಬರುತ್ತೆ ಸ್ನೇಹಿತರೆ. ದುರ್ಗಾ, ಚಂಡಿಕೇಶ್ವರ, ಗಜಲಕ್ಷ್ಮಿ, ಆರುಮುಖಸ್ವಾಮಿ, ದಕ್ಷಿಣಮೂರ್ತಿ, ಭೈರವ, ನಟರಾಜ, ಹಾಗೆಯೇ ಲಿಂಗೋದ್ಭವ ಸೇರಿದಂತೆ ಹಲವಾರು ದೇವತೆಗಳ ಒಂದು ಗುಡಿಗಳನ್ನು ನಾವು ಇಲ್ಲಿ ಕಾಣಬಹುದು. ಶಿವನ ವಾಹನ, ನಂದಿ ಮತ್ತು ಸೂರ್ಯದೇವನ ಗುಡಿಗಳನ್ನು ಇಲ್ಲಿ ಒಳಗೊಂಡಿದೆ. ಶಿವನ ಪತ್ನಿ ಪಾರ್ವತಿಯನ್ನು ಇಲ್ಲಿ ಉಳ್ಳಮನೆ ಅಮ್ಮಾಯಿ ಅಂತ ಹೇಳಿ ಕರೆಯಲಾಗುತ್ತೆ. ಆಕೆಯೂ ಕೂಡ ನಿಂತಿರುವ ಭಂಗಿಯಲ್ಲಿರುವಂತೆ ಚಿತ್ರಿಸಲಾಗಿದೆ ಇಲ್ಲಿ. ಇದಿಷ್ಟು ಮಾಹಿತಿಗಳೊಂದಿಗೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ನಾವು ತಮಿಳುನಾಡಿನಲ್ಲಿರುವ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರ ದೇಗುಲದ ಅಂದರೆ ಅಗ್ನಿತತ್ವವನ್ನು ಒಳಗೊಂಡಿರುವ ಅರುಣಾಚಲೇಶ್ವರ ದೇಗುಲದ ಪರಿಚಯವನ್ನು ಮಾಡಿಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೊಂದು ಪಂಚಭೂತಗಳ ತತ್ವವನ್ನು ಒಳಗೊಂಡಿರುವ ಶಿವನ ದೇಗುಲದ ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಗೀತಾರಾಧನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಬಿಎಂ ಜಗದೀಶ್ ಅವರಿಂದ.
1: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ, ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದ ಆಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ ಬಿಸಿಲು ಚಳಿ ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ ಒಳಿತಿಗಾಗಿ ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕು.

0: ಹಾಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನ ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ ಕೆಎಂ ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ಅವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನ ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
1: ಇದುವರೆಗೆ ಬಿಎಂ ಜಗದೀಶ್ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಎನ್ಎಂ ಗಿರಿಜಾಪತಿ ಅವರ ಲಹರಿಯನ್ನ ಆಲಿಸಬಹುದು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದೊಂದು ಆದ ಘಟನೆ ಅಂತ ನಮ್ಮ ಅಜ್ಜ ಹೇಳ್ತಿದ್ದ. ಒಬ್ಬರು ಹಿರಿಯರು ತೀರ್ಥಯಾತ್ರೆಗೆ ಹೊರಟಿದ್ರು. ದೂರದ ಪ್ರಯಾಣ, ಅಲ್ಲಲ್ಲಿ ತಂಗಬೇಕು. ಎಲ್ಲ ಕಡೆ ವ್ಯವಸ್ಥೆ ಚೆನ್ನಾಗಿರೋದು ಅಪರೂಪ. ತಮ್ಮ ತಮ್ಮ ಸಾಮಾನುಗಳನ್ನು ಕಾಪಾಡ್ಕೋಬೇಕು, ಆರೋಗ್ಯ ಕಾಪಾಡ್ಕೋಬೇಕು. ಪ್ರವಾಸದಲ್ಲಿ ಆರೋಗ್ಯ ಕೆಟ್ಟರೆ ತಮಗೂ ತೊಂದರೆ, ಜೊತೆಗಾರರಿಗೂ ತೊಂದರೆ. ಖರ್ಚಿಗೆ ದುಡ್ಡು ಬೇಕಲ್ಲ. ಆಗಿನೆಲ್ಲ ATM ಕಾರ್ಡು ಅದೇನಿಲ್ಲ, ದುಡ್ಡೇ ತೊಗೊಂಡು ಹೋಗ್ಬೇಕು. ಜೊತೆಗೆ ಕಾಪಾಡ್ಕೋಬೇಕು, ಯಾರು ಕಳ್ಳತನ ಮಾಡ್ಕೊಂಡ್ರಿ ಏನಪ್ಪ ಪ್ರವಾಸ. ಮುದುಕರು ಜೋಪಾನವಾಗಿ ಪ್ರವಾಸ ನಡೆಸಿದ್ರು. ಒಂದು 20 ಜನ ಮುದುಕರಿದ್ದಾರೆ, ಎಲ್ಲ ಹೋಗ್ತಿದ್ದಾರೆ ಕೊಡಿ. ಸ್ವಲ್ಪ ದಿನ ಆದಮೇಲೆ ಒಬ್ಬ ತರುಣ ಸೇರ್ಕೊಂಡ ಗುಂಪಲ್ಲಿ. ನೋಡಕ್ಕೆ ಲಕ್ಷಣವಾದಂಥ ಹುಡುಗ, ಸುಸಂಸ್ಕೃತರಂಗೆ ಕಾಣಿಸ್ತಾನೆ. ದಿನಾಲು ಬೆಳಗ್ಗೆ ಎದ್ದು ಸ್ನಾನ ಮಾಡೋನು, ಪೂಜೆ ಮಾಡಿ ಎಲ್ಲ ಹಿರಿಯರು ನಮಸ್ಕಾರ ಮಾಡ್ತಿದ್ದ.

0: ಆಮೇಲೆ ಬಾಯಿಗೆ ನೀರು ಹಾಕೋದು ಅವನು. ಅಷ್ಟರಲ್ಲಿ ತುಂಬ ಸಹಾಯ ಮಾಡಿ ಹುಡುಗರಿಗೆ, ಅವ್ರ ಚೀಲ ಹಿಡ್ಕೊಂಡು ಹೋಗೋದು, ಅವ್ರ ಲಗೇಜ್ ಬಂದು ಹಿಡ್ಕೊಂಡು ಹೋಗೋದು, ಕೈಗೆ ಸಹಾಯ ಮಾಡೋದು, ಬಸ್ ಹತ್ಸೋದು ಎಲ್ಲ ಅವನೇ ಮಾಡ್ತಿದ್ದ. ಈ ಮುದುಕರ ಚೀಲ ಕೂಡ ಅವನೇ ಹೊತ್ಕೊಂಡ್ಬರೋನು. ಇವ್ರಿಗೆ ಆಯಾಸ ಅಂತ ಅನಿಸಿದಾಗ ತಾನೇ ಓಡಿ ಹೋಗಿ ಎಳ್ನೀರ ಪಾನಕ ತಂದ್ಕೊಡೋನು. ಒಂದು ವಾರ ಆಗೋದು ತರುಣನಿಗೆ ಗೊತ್ತಾಯಿತು, ಇಷ್ಟೆಲ್ಲ ಮುದುಕರಿದ್ದಾರಲ್ಲ, ಅವರೊಳಗೆ ಈ ಮುದುಕರ ಕಡೆಗೆ ದುಡ್ಡು ಜಾಸ್ತಿ ಇದೆ, ಸಾವಿರಾರು ರೂಪಾಯಿ ಇದೆ. ಅದಲ್ಲದೆ ಆ ಮುದುಕರಿಗೆ ತನ್ನ ಮೇಲೆ ವಿಶ್ವಾಸ ಬಂದಿದೆ. ಆ ಹುಡುಗ ದಿನಾ ನೋಡ್ತಿದ್ದ ಈ ಮುದುಕರು ಏನ್ ಮಾಡೋರು, ಬೆಳಗ್ಗೆ ಎದ್ದ ತಕ್ಷಣ ರೂಪಾಯಿ ನೋಟ್ ಎಣಿಸ್ತಿದ್ರು, ಒಳ ಅಂಗಿ ಜೇಬ್ನಲ್ಲಿ ಭದ್ರವಾಗಿ ಇಟ್ಕೋತಾ ಇದ್ರು. ಹಳೆ ಕಾಲದಲ್ಲಿ ಈ ಬನಿಯನಿಗೆ ಒಂದು ಕಿಸೆ ಇರೋದು, ಜೇಬ್ ಇರೋದು, ಆ ಜೇಬಲ್ಲಿ ಇಟ್ಕೋತಾ ಇದ್ರು. ಈ ತರುಣ ಒಳ್ಳೆಯವನಲ್ಲ, ಇವನು ಕಳ್ಳತನ ಮಾಡೋಕೆ ಬಂದದ್ದು, ಒಂದು 8 ದಿವಸ ಸೇವೆ ಮಾಡಿದಂಗೆ ಮಾಡಿ ಎಲ್ಲರೂ ನೋಡಿ ದುಡ್ಡು ತೊಗೊಂಡು ಹೋಗೋದು ಅವ್ನ ವ್ಯವಹಾರ, ಅದೇ ಕೆಲಸ ಮಾಡೋನವನು. ಮುದುಕರು ಮಲಗಿದ ಮೇಲೆ ಒಂದು ದಿವಸ ರಾತ್ರಿ ತರುಣ ಏನು ಮಾಡಿದ, ಅವ್ರ ಚೀಲ ಎಲ್ಲ ತೆಗೆದು ಹುಡುಕಿದ, ದುಡ್ಡು ಎಲ್ಲೂ ಸಿಗಲಿಲ್ಲ. ಹಾಸಿಗೆ ಕೆಳಗೆ ನೋಡಿದ, ಅಲ್ಲೂ ಇಲ್ಲ. ಅಂಗಿ ನೇತು ಹಾಕಿದ್ರಲ್ಲ ಅಲ್ಲಿ, ಅದಕ್ಕೂ ಇಲ್ಲ. ಇರೋದೇ ಸಾಮಾನು ಎಲ್ಲಿಟ್ಟಿದ್ದಾರೆ ಹಾಗಾದ್ರೆ ದುಡ್ಡನ್ನು ಇವರು? ಆ ಕೋಣೆಯಲ್ಲಿ ಇರೋದು ಇಬ್ಬರೇ ನಾವು, ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ನಿರಾಳವಾಗಿ, ತಲೆದಿಂಬಿನ ಕೆಳಗೆ ಇಟ್ಕೊಂಡಿರಬೇಕು ಅಂತ ಖಾತೆ. ಇನ್ನು ಬೇರೆ ಕಡೆ ಇರೋ ಜಾಗ ಇಲ್ಲಲ್ಲ, ಅಂಗಿಯಲ್ಲಿಲ್ಲ, ಚೀಲದಲ್ಲಿಲ್ಲ, ಹಾಸಿಗೆ ಕೆಳಗಿಲ್ಲ, ತಲೆಗೆ ಮೇಲೆ ಇಟ್ಕೊಂಡು ಮಲ್ಕೊಂಡಿರ್ತಾರೆ ಇವರು ಅಂತ, ಅದಕ್ಕೆ ನಿರಾಳವಾಗಿ ಮಲ್ಕೊಂಡಿದ್ದಾರೆ ಅಂತ. ಒಂದು ದಿವಸ 2 ದಿವಸ ಕಾಯ್ದ, ಪ್ರತಿದಿನ ಮುದುಕರದು ಡೆಣಿಸಿದಾಗ ಅವ್ನು ಸಂಕಟ ಆಗೋದು, ಅವ್ರಿಗೆ ಸಿಗ್ತದಲ್ಲ ದುಡ್ಡು, ನನಗ್ಯಾಕೆ ಸಿಗ್ತಾ ಇಲ್ಲ, ಅದು ಎಲ್ಲಿ ಮುಚ್ಚಿಟ್ಟಿದ್ದಾರೆ ಇವರು ಅಂತ. ಒಂದು ದಿವಸ ರಾತ್ರಿ ಎಚ್ಚರವಾಗಿ ಕೂತಿದ್ದ, ಮಧ್ಯರಾತ್ರಿ ಸಮಯ, ಮುದುಕರು ಎದ್ದು ಬಚ್ಚಲ ಮನೆಗೆ ಹೋದರು. ಈ ತರುಣ ಧಡಕ್ಕನೆ ಎದ್ದು ಕೂತ, ಉಳಿದದ್ದು ಅದೊಂದೇ ತಾನೇ, ತಲೆದಿಂಬು ಒಂದೇ ತಾನೇ. ತಕ್ಷಣ ತಲೆದಿಂಬಕ್ಕೆ ಕೈಯೆಲ್ಲ ಹಾಕಿ ಹುಡುಕಿದ, ಹ್ಞೂ ಹ್ಞೂ ಅಲ್ಲೂ ಇಲ್ಲ. ಏನು ಹುಡುಕೋದಿನ್ನ? ಮುದುಕರು ಬಂದು ನಿಶ್ಚಿಂತರ ಮಲ್ಕೊಂಡ್ರು, ಅದೇ ನೀರಾಳತೆ, ಆರಾಮ್ ಮಲ್ಕೊಂಡಿದ್ರು. ಮರುದಿನ ಬೆಳಗ್ಗೆ ತಡ್ಕೊಳ್ಳೋಕೆ ಆಗಲಿಲ್ಲ, ಕಡೆ ದಿವಸ ಪ್ರವಾಸದ್ದು, ಊರಿಗೆ ಹೋಗ್ಬಿಡ್ತಾರೆ ಅನ್ನೋ ಬಸ್ ಹತ್ತಿ ನೋಡ್ತಾನೆ, ರೂಪಾಯಿ ಅಣಿಸ್ತಾನೆ ಇದ್ದಾರೆ ಬೆಳಗ್ಗೆ ಎದ್ದವರು. ಏನು ಮಂತ್ರ ಮಾಡಿದ್ದಾರೆ ಇವರು? ಕುತೂಹಲ ತಡಿಲಾರದೆ ಹುಡುಗ ಕೇಳೇಬಿಟ್ಟ, ಸ್ವಾಮಿ ರಾತ್ರಿ ರೂಪಾಯಿ ಎಲ್ಲಿಡ್ತೀರಿ ನೀವು? ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಎಲ್ಲ ಕಡೆನೂ ಹುಡುಕಿದ್ದೀನಿ, ನೀನು ತಲೆದಿಂಬು ಕೂಡ ಪರೀಕ್ಷೆ ಮಾಡಿದ್ದೀನಿ, ಎಲ್ಲಿಟ್ಟಿದ್ದೀರಿ ದುಡ್ಡು ಇದನ್ನು ಅಂತ ಮುದುಕರನ್ನ ಕೇಳಿದ್ರಂತೆ. ಅಯ್ಯ, ನಿನ್ನ ಮೊದಲು ನೋಡಿದಾಗಲೇ ಗೊತ್ತಾಯ್ತು ನೀ ಯಾರು ಅಂತ ಹೇಳಿ. ನಿನ್ನ ನಾಟಕದ ಸೇವೆ ಅಂತೂ ತಿಳೀತು. ನಾನೇನು ಮಾಡ್ತಿದ್ದೆ ಗೊತ್ತೇನೋ? ಹೇಗಿದ್ರೆ ಊರಿಗೆ ಹೋಗ್ತೀನಿ, ನೀನು ಭೇಟಿ ಆಗಲ್ಲ ಇನ್ಮೇಲೆ. ನಿನ್ನ ಎಲ್ಲಿಟ್ಟಿದ್ದೆ ಗೊತ್ತಾ? ನಿನ್ನ ತಲೆದಂಬಿನ ಕೆಳಗಿಟ್ಟಿದ್ದೆ. ನೀನು ನನ್ನ ವಸ್ತುಗಳು ಹುಡುಕ್ತಿ ಅಂತ ಗೊತ್ತಿತ್ತು, ನಿನ್ನ ವಸ್ತು ಹುಡುಕೋದಿಲ್ಲ ಅಂತ ನನಗೂ ಗೊತ್ತಿತ್ತು, ಅದಕ್ಕೆ ದಿನ ಮಲ್ಕೊಳ್ಳುವಾಗ ನಿನ್ನ ತಲೆದಂಬಿನ ಹುಡುಕಿಟ್ಟು ಮಲ್ಕೋತಿದ್ದೆ ನಾನು ಅಂತ ಹೇಳಿದ್ರಂತ. ಇದು ಘಟನೆ ಆಗ್ಬೋದು ಸ್ವಾಮಿ, ನಮ್ಮ ಜೀವನಕ್ಕೆ ಏನು ಬೆಳಕು ಕೊಡುತ್ತದೆ ಗೊತ್ತಾ? ಇದು ನಾವು ಹಾಗೇನೆ, ನಮ್ಮ ಕಷ್ಟ ಸುಖ ನೋವು ನಲಿವುಗಳಿಗೆ ಕಾರಣವನ್ನು ಹೊರಗಡೆ ಹುಡುಕ್ತೇವೆ, ಅಲ್ಲಿದೆ ಅಲ್ಲಿದೆ ಅಲ್ಲಿದೆ ಅಂತ. ಅದು ನಿಜವಾಗ್ಲೂ ಹೇಳ, ನಮ್ಮ ಕಷ್ಟ ಸುಖಗಳಿಗೆ ಸಂಭ್ರಮಗಳಿಗೆ ನಲಿವುಗಳಿಗೆ ಎಲ್ಲಕ್ಕೂ ಕಾರಣ ನಮ್ಮೊಳಗೇ ಇದ್ದಾವೆ, ಹೊರಗಡೆ ಇಲ್ಲ. ಅದ್ರ ಅವುಗಳನ್ನ ಅರಿಸ್ಕೊಂಡಾಗ ಪರಿಹಾರ ಕೂಡ ಅಲ್ಲೇ ಸಿಗತ್ತೆ. ಮತ್ತೊಬ್ಬರು ತಲೆದಿಂಬು ಹುಡುಕೋದು ಬೇಡ, ನಮ್ಮ ನಮ್ಮ ತಲೆದಿಂಬುಗಳನ್ನು ಹುಡುಕೋಣ, ನಮ್ಮ ಮನಸ್ಸಲ್ಲಿರುವಂಥ ಚಿಂತನೆಗಳನ್ನು ಸರಿ ಮಾಡಿಕೊಳ್ಳೋಣ. ನಮ್ಮ ತಲೆದಿಂಬು ಸರಿ ಆದರೆ ನಮಗೆ ಯಾವ ತಲೆನೋವು ಇರಲಾರದು. ಅದರಿಂದ ನಮ್ಮ ಕಷ್ಟ ಸುಖಗಳಿಗೆ ಕಾರಣ ಹೊರಗಡೆ ಇಲ್ಲ, ನಮ್ಮ ಒಳಗಡೆ ಇದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಜೀವನ ತುಂಬ ಚೆನ್ನಾಗಾಗ್ತದೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:40.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
5: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಹಿತಿ ಬೇಕು.
6: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
7: ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ನನ್ನ ಹೆಸರು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ. ನಾನು ಸಹಾಯಕ ಪ್ರಾಧ್ಯಾಪಕ ಕೃಷಿ ತಾಂತ್ರಿಕತೆ.

0: ಅದೇ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಸೊ ಇವತ್ತು ನಾನು ಈ ಪಪ್ಪಾಯ ಹಣ್ಣಿನ ವಿಶೇಷತೆಗಳು ಮತ್ತು ಆಗ ಅದರ ಬಳಕೆ ಅಥವಾ ಮೌಲ್ಯವರ್ಧನೆ ಇರ್ಬೋದು, ಯಾವ ರೀತಿ ನಾವು ಈ ಪಪ್ಪಾಯ ಹಣ್ಣು ನಮಗೆ ಜನರಲ್ಲಿ ಗೊತ್ತಿದೆ, ಎಷ್ಟೋ ಜನ ರೈತರು ಪಪ್ಪಾಯ ಹಣ್ಣಿನ ಬೆಳೆಗಾರರು ತುಂಬಾ ಖುಷಿಯಾಗಿ ಆ ಪಪ್ಪಾಯ ಹಣ್ಣಿನ ಒಂದು ಬೆಳೆಯನ್ನ ಬೆಳೀತಾ ಇದ್ದಾರೆ ಮತ್ತು ಅದರ ಫಲವತ್ತತೆ ಮೀನ್ಸ್ ಅದರ ಒಂದು ಆದಾಯವನ್ನು ಕೂಡ ಅವರು ಪಡಿತಾ ಇದ್ದಾರೆ. ಅದೇ ರೀತಿ ಈಗ ನಾವು ಗ್ರಾಹಕರಿಗೆ ಆಯ್ತು ಅಥವಾ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಈ ಪಪ್ಪಾಯ ಹಣ್ಣಿನ ವಿಶೇಷತೆಗಳೇನಪ್ಪಾ ಅಂದ್ರೆ, ಒಂದು ಮಾನವನ ಐಸೈಟ್ ಏನ್ ಕಣ್ಣಿನ ಒಂದು ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ಇದ್ದವರಿಗೆ ಕೂಡ ಈ ಕಾಯಿಲೆಗೆ ಡಾಕ್ಟರ್ಸ್ ಕೂಡ ಪಪ್ಪಾಯ ಹಣ್ಣನ್ನ ತಿನ್ನಿ ಅಂತ ಹೇಳ್ತಾರೆ. ಆಮೇಲೆ ಈ ಪಪ್ಪಾಯ ಹಣ್ಣು ಕ್ಯಾನ್ಸರ್ ಅಗೇನೆಸ್ಟ್ ಕ್ಯಾನ್ಸರ್ ಸೆಲ್ಸ್ ಅನ್ನ ಅದು ನಾಶ ಮಾಡುತ್ತೆ, ಹಾಗಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೂ ಕೂಡ ಪಪ್ಪಾಯ ಹಣ್ಣು ಹೆಲ್ಪ್ ಆಗುತ್ತೆ. ಆಮೇಲೆ ಹೇರ್ ಗ್ರೋತ್, ಇವತ್ತಿನ ದಿನದಲ್ಲಿ ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ಹಾಗಾಗಿ ಕೂದಲು ಬೆಳವಣಿಗೆ ಕೂಡ ಇದು ತುಂಬಾ ಸಹಕಾರಿಯಾಗಿದೆ. ಹಾಗೆ ಇನ್ನು ಬಹುಮುಖ್ಯವಾಗಿ ಈ ಹೃದಯ ಮತ್ತು ಹೃದಯದ ಕಾಯಿಲೆಗಳಿಗೆ ಈ ಒಂದು ಪಪ್ಪಾಯ ಹಣ್ಣು ತುಂಬಾ ಗಿಡಮೂಲಿಕೆ ಇದು. ಇದರಲ್ಲಿ ಇರತಕ್ಕಂತ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇವು ಇವನ್ನು ನಮ್ಮ ಏನು ಮೂಳೆಗಳ ಒಂದು ಬಲಿಷ್ಠಪಡಿಸಲಿಕ್ಕೆ, ಈ ಜನರಲಿ ಏನು ಕಾಲು ಮಂಡಿ ನೋವು ಎಲ್ಲ ಬರ್ತಾ ಇದಾವಲ್ಲ ಅವು ಇರ್ಬೋದು, ಆರ್ಥರೆಟಿಕ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತೆ ಹಾರ್ಟ್ ಡಿಸೀಸ್ ಆಲ್ರೆಡಿ ಹೇಳಿರ್ತಕ್ಕಂಥ ಹಾರ್ಟ್ ಡಿಸೀಸ್ಗೆ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆ ಡೈಜೆಷನ್ ಮೇನ್ ಅಂದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಇಮ್ಯುನಿಟಿಗೆ ಮೇನ್ ಇಮ್ಯುನಿಟಿ ಡೆವಲಪ್ಮೆಂಟ್ಗೆ ತುಂಬಾ ಪಪ್ಪಾಯ ಹಣ್ಣು ಸಹಕಾರಿಯಾಗಿದೆ. ಹಾಗೆ ಇನ್ನೊಂದು ಬಹುಮುಖ್ಯ ವಿಶೇಷತೆ ಏನಂದ್ರೆ, ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಒಂದು ಪಪ್ಪಾಯ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಅವರು ತಮ್ಮ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಈ ಹಲ್ಲು ನೋವು ಏನ್ ಬರ್ತಾವಲ್ಲ ಕೆಲವೊಬ್ಬರಿಗೆ, ಹಲ್ಲು ನೋವುಗಳಿಗೆ ಕೂಡ ಈ ಒಂದು ಪಪ್ಪಾಯ ಹಣ್ಣಿನ ಒಂದು ಸೇವನೆಯಿಂದ ಹಲ್ಲು ನೋವನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆ ವಿವಿಧ ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಈ ಪಪ್ಪಾಯ ಹಣ್ಣನ್ನ ನಾವು ಇದರ ಯಾವ ರೀತಿಯಾಗಿ ನಾವು ಇದನ್ನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಬಹುದು ಅಥವಾ ಅದರ ಬಳಕೆಯನ್ನ ಯಾವ ರೀತಿ ಮಾಡಬಹುದು. ಒಂದು, ಜನರಲ್ ಆಗಿ ನಾವು ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂತ ಪಪ್ಪಾಯ ಹಣ್ಣನ್ನ ನೇರವಾಗಿ ಸೇವನೆ ಅಂದ್ರೆ ಫ್ರೆಶ್ ಹಣ್ಣನ್ನ ತಿಂತಾ ಇದೀವಿ, ಬಟ್ ಏನಂದ್ರೆ ಅದರಲ್ಲಿ ಪಪ್ಪಾಯ ಹಣ್ಣು ತುಂಬಾ ಬಹುಬೇಗನೆ ಕೆಡುವಂತಹ ಪದಾರ್ಥ, ಆಲ್ ಪೆರಿಷಬಲ್ಸ್, ಇದರದ್ದು ಲೈಫ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಈ ಒಂದು ವಾರ, ಹಾರ್ವೆಸ್ಟ್ ಮಾಡಿದ ಮೇಲೆ ಆಗಿದ ನಂತರ 5 ದಿನದಿಂದ 7 ದಿನದಲ್ಲಿ ಈ ಹಣ್ಣು ಕೆಡುವಂತಹ ಸಾಧ್ಯತೆ ಇರುವುದರಿಂದ ಈ ಪಪ್ಪಾಯ ಹಣ್ಣಿನ ಬೆಳೆಗಾರರು ಇರ್ಬೋದು ಅಥವಾ ಪಪ್ಪಾಯ ಹಣ್ಣಿನ ವಿಶೇಷತೆಯನ್ನ ತಿಳಿದಿರ್ತಕ್ಕಂತ ಒಬ್ಬ ಯುವ ರೈತ ಇರ್ಬೋದು ಅಥವಾ ಮಹಿಳೆ ಇರ್ಬೋದು, ಇವರು ಈ ಹಣ್ಣಿನ ವಿಶೇಷತೆ ತಿಳಿದಿರ್ತಕ್ಕಂಥವ್ರು ಏನಾದ್ರೂ ಒಂದು ಬಿಸ್ನೆಸ್ ಟೈಪ್ ಆದ್ರೂ ಮಾಡಬಹುದು, ಅಥವಾ ರೈತರು ಫ್ರೆಶ್ ಹಣ್ಣು ಮಾರೋದ್ರಿಂದ ಏನ್ ಪ್ರಾಫಿಟ್ ಸಿಗುತ್ತೆ ಅದನ್ನ ಮೌಲ್ಯವರ್ಧನೆ ಮಾಡಿ ಕೂಡ ನೀವು ಅದನ್ನ ಮಾರ್ಕೆಟ್ಗೆ ಸೆಲ್ ಮಾಡೋದ್ರಿಂದ ನಿಮ್ಮ ಆದಾಯದಲ್ಲಿ ದ್ವಿಗುಣತೆಯನ್ನ ಪಡೆಯಬಹುದು ಅಂತ ಹೇಳ್ತಾ, ಏನಂದ್ರೆ ಈಗ ಪಪ್ಪಾಯ ಹಣ್ಣು ನಮಗೆ ಏನೇನು ಅವಕಾಶಗಳಿವೆ ಅಂದ್ರೆ, ಪಪ್ಪಾಯ ಹಣ್ಣಿನ ಜಾಮ್ ಮಾಡಬಹುದು ಮತ್ತು ಪಪ್ಪಾಯ ಹಣ್ಣಿನ ಬಾರ್ ಮಾಡಬಹುದು ಮತ್ತು ಪಪ್ಪಾಯ ಹಣ್ಣಿನ ಸ್ಮಾಲ್ ಕ್ಯೂಬ್ಸ್ ಬರ್ತಾ ಇದಾವೆ ಡ್ರೈಡ್ ಕ್ಯೂಬ್ಸ್ ಅಂತ ಹೇಳಿ, ಅವುಗಳನ್ನು ಕೂಡ ಮಾಡಬಹುದು, ಕಾನ್ಸಂಟ್ರೇಟೆಡ್ ಜ್ಯೂಸ್ ಮಾಡಬಹುದು. ಸೊ ಹೀಗೆ ವಿವಿಧ ಮೌಲ್ಯವರ್ಧನ ಪದಾರ್ಥಗಳನ್ನು ಕೂಡ ನಾವು ಈ ಪಪ್ಪಾಯ ಹಣ್ಣಿನಿಂದ ಮಾಡಬಹುದು. ಅದಕ್ಕೆ ಬಳಸುವಂತಹ ಸಾಧನಗಳು ಯಾವ್ಯಾವು, ಯಾವ ರೀತಿ ವಿಧಾನದ ಯಾವ ಒಂದು ವಿಧಾನದಿಂದ ಪಪ್ಪಾಯ ಹಣ್ಣನ್ನು ನಾವು ಸಂಸ್ಕರಣೆ ಮಾಡಿ ಮತ್ತು ಹೆಚ್ಚಿನ ಮೌಲ್ಯವರ್ಧನೆ ಆಧಾರಿತ ಪದಾರ್ಥಗಳನ್ನ ನಾವು ರೆಡಿ ಮಾಡಬಹುದು ಅಂತ ಹೇಳಿ, ಕೆಲವೊಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಪ್ಪಾಯ ಹಣ್ಣಿನ ಮೌಲ್ಯವರ್ಧಿತ ಪದಾರ್ಥಗಳ ಮಾಡುವ ಒಂದು ವಿಧಾನಗಳನ್ನ ನಾವು ಸ್ಟ್ಯಾಂಡರ್ಡ್ ಮಾಡಿ ಇಟ್ಟಿದೀವಿ. ಅವುಗಳನ್ನ ಯಾರಾದರೂ ಇಚ್ಛೆ ಇರುವಂತಹ ರೈತರು ಇರ್ಬೋದು ಅಥವಾ ರೈತ ಮಹಿಳೆಯರು ಮತ್ತು ಯುವಕರು ಇದರ ಮೇಲೆ ಏನಾದರೂ ತಮ್ಮ ಸ್ವ ಉದ್ಯೋಗ ಕಲ್ಪಿಸಿಕೊಳ್ಳಕ್ಕೆ ಆಸೆ ಹೊಂದಿರತಕ್ಕಂತಹ ಜನ ಇವರು ಇದನ್ನ ಒಂದು ಟ್ರೈನಿಂಗ್ ಮುಖಾಂತರ ಆಯ್ತು ಅಥವಾ ಇದನ್ನು ಬಂದು ಮಾಹಿತಿ ಪಡೆಯುವಲ್ಲಿ ನಿಮಗೆ ಮುಂದಿನ ಒಂದು ಜೀವನೋಪಾಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7829201724 7829201724. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:45. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ, ಇದರಲ್ಲಿ ಆಂಟಿವೈರಲ್ ಅಮೃತ ಬಳ್ಳಿ, ಈ ಕುರಿತು ಮಾಹಿತಿ ನೀಡುತ್ತಾನೆ ಡಾಕ್ಟರ್ ಗಿರಿಧರ್ ಕಜೆ.
3: ನಾನು ಡಾಕ್ಟರ್ ಗಿರಿಧರ್ ಕಜೆ, ಆಯುರ್ವೇದ ತಜ್ಞ. ಆಯುರ್ವೇದ ಹಳತಿಗಿಂತ ಹಳತಾದರೂ ಹೊಸತಿಗಿಂತ ಹೊಸತು ಅಂತ. ಯಾಕೆಂತ ಹೇಳಿದ್ರೆ ಈ ಆಯುರ್ವೇದ ಗ್ರಂಥಗಳನ್ನು ನೋಡಿದ್ರೆ 1,000 ಹೆಚ್ಚು ರೋಗಗಳನ್ನು ಅದರಲ್ಲೇ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಹಳೆ ಕಾಯಿಲೆಗಳಿಗೆ ಆಯುರ್ವೇದ

0: ಔಷಧ ಇದೆ ಅಂತ ಹೇಳೋದು ಒಂದು ವಿಷಯ. ಎರಡನೇದಾಗ ಹೊಸ ಕಾಯಿಲೆಗಳಿಗೆ, ಹೊಸ ಕಾಯಿಲೆಗಳಿಗೆ ಕೂಡ, ಈಗ ಮಂಗನ ಕಾಯಿಲೆ ಇರಲಿ ಅಥವಾ ಚಿಕನ್ ಗುನ್ನೆ ಇರಲಿ, ಡೆಂಗ್ಯೂ ಫೀವರ್ ಇರಲಿ, ಕಿ ಜ್ವರ ಇರಲಿ, ಇದೆಲ್ಲದಕ್ಕೂ ಅತ್ಯಂತ ಪರಿಣಾಮಕಾರಿ ಔಷಧ ಇವತ್ತು ಜಗತ್ತಿನಲ್ಲಿ ಯಾವುದಿರುವುದು ಅಂತ ಹೇಳಿ ಅದು ಆಯುರ್ವೇದದ್ದೇ. ಈಗ ಚಿಕನ್ ಗುನ್ನೆ ಇದ್ದಾಗ ಆಯುರ್ವೇದ ಔಷಧ ತಗೊಂಡ್ರೆ ಒಂದು ವಾರ 10 ದಿವಸದಲ್ಲಿ ಅವರು ನಾರ್ಮಲ್ ಆಗಿಬಿಡ್ತಾರೆ. ಅಥವಾ ಯಾವುದೇ ವೈರಸ್ಗೆ ಸಂಬಂಧಪಟ್ಟ ಕಾಯಿಲೆಗಳು, ಈಗ ಜಗತ್ತಿನಲ್ಲಿ ಹೊಸ ಹೊಸ ಕಾಯಿಲೆಗಳು ಮುಖ್ಯವಾಗಿ ಬರುತ್ತಾ ಇರುವಂಥದ್ದು ವೈರಸ್ನಿಂದ ಹರಡುವಂಥ ಕಾಯಿಲೆಗಳೇ. ಈ ವೈರಸ್ನಿಂದ ಹರಡುವಂಥ ಕಾಯಿಲೆಗಳಿಗೆ ಆಯುರ್ವೇದ ರಾಮಬಾಣ. ಯಾಕೆಂತ ಹೇಳಿದರೆ ಆಧುನಿಕ ಪದ್ಧತಿಯಲ್ಲಿ ವೈರಲ್ ಡಿಸೀಸ್ಗಳಿಗೆ 10 ಔಷಧ ಕೂಡ ಇಲ್ಲ ಇನ್ನೂ ಕೂಡ ಜಗತ್ತಿನಲ್ಲಿ. ಆದರೆ ಆಯುರ್ವೇದದಲ್ಲಿ 100+ ಸಸ್ಯಗಳು ಆ್ಯಂಟಿವೈರಲ್ ಗುಣಗಳನ್ನು ಹೊಂದಿದೆ. ಸಾಮಾನ್ಯ ಜನರು ಆ್ಯಂಟಿವೈರಲ್ ಔಷಧ ಬೇಕಾಗೋದು ಅಂತ ತಿಳ್ಕೊಳ್ಳೋದು. ಆದರೆ ಆಯುರ್ವೇದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೈರಿಸೈಡಲ್ ಔಷಧಗಳನ್ನು ಆಯುರ್ವೇದ ಹೊಂದಿರುವಂಥದ್ದು. ವೈರಿಸೈಡಲ್ ಬೇರೆ, ಆ್ಯಂಟಿವೈರಲ್ ಬೇರೆ. ಆ್ಯಂಟಿವೈರಲ್ ಅಂದರೆ ಒಂದು ಪೊದೆಯೊಳಗೆ ಹಾವು ಸೇರ್ಕೊಂಡಿದ್ದಾಗ ಹೊರಗಡೆಯಿಂದ ಸ್ವಲ್ಪ ಶಬ್ದ ಮಾಡಿ ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದಕ್ಕೆ ಆ್ಯಂಟಿವೈರಲ್ ಅಂತ ಹೇಳ್ಬೋದು. ಈ ವೈರಿಸೈಡಲ್ ಅಂತ ಹೇಳಿದರೆ ನೇರವಾಗಿ ಹಾವನ್ನು ಕೊಲ್ಲುವುದು, ಅಂದರೆ ಆ ವೈರಸ್ಸನ್ನು ನೇರ ವೈರಾಣುವನ್ನು ನಾಶ ಮಾಡುವಂಥ ಶಕ್ತಿ ಯಾವುದಿದೆ ಅದು ವೈರಿಸೈಡಲ್, ವೈರಾಣು ನಾಶಕ ಅಂತ. ಹಾಗೆ ವೈರಾಣು ವಿರೋಧಿ ಬೇರೆ ಔಷಧ ಬೇರೆ, ವೈರಾಣು ನಾಶಕ ಬೇರೆ. ಈ ವೈರಾಣು ವಿರೋಧಿ ಔಷಧಗಳೇ ಇವತ್ತು ಜಗತ್ತಿನಲ್ಲಿ ತುಂಬ ವಿರಳ. ವೈರಾಣು ನಾಶಕ ಔಷಧಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಕಡಿಮೆ. ಹಾಗಿರುವಾಗ ಆಯುರ್ವೇದದಲ್ಲಿ 100+ ಸಸ್ಯಗಳು, ಉದಾಹರಣೆಗೆ ನೆಲನೆಲ್ಲಿ, ಸೊಗದೆಬೇರು, ಆಮೇಲೆ ಭೂನಿಂಬ ಅಂತ ನೆಲಬೇವು ಅಂತ ಹೇಳ್ತೇವೆ ಅದು, ಆಮೇಲೆ ಗುಡುಚಿ ಅಮೃತ ಬಳ್ಳಿ, ಹೀಗೆ ಅನೇಕ ಔಷಧೀಯ ಸಸ್ಯಗಳು ವೈರಸ್ಸನ್ನು ನಾಶ ಮಾಡುವಂಥ ಗುಣ ಹೊಂದಿದೆ. ತುಳಸಿ, ನಮ್ಮ ಮನೆ ಎದುರುಗಡೆ ಇರುವಂಥ ತುಳಸಿ ಅಥವಾ ಅರಸಿನ, ಇದೆಲ್ಲ ಆ್ಯಂಟಿವೈರಲ್ ಪ್ರಾಪರ್ಟಿ ಇರುವಂಥದ್ದು, ವೈರಿಸೈಡಲ್ ಗುಣ ಕೂಡ ಹೊಂದಿರುವಂಥದ್ದು. ಹಾಗಾಗಿ ಈ ಹೊಸ ಹೊಸ ವೈರಾಣುವಿಂದ ಬರುವಂಥ ಯಾವುದೆಲ್ಲ ಕಾಯಿಲೆಗಳಿದೆ ಅದು ಎಲ್ಲದಕ್ಕೂ ಅತ್ಯಂತ ಪ್ರಭಾವಿ ಔಷಧ ಆಯುರ್ವೇದ ಆಗ್ತಾ ಇರೋದು ಯಾಕೆಂತೇಳಿ ಈ ಕಾರಣದಿಂದಾಗಿ. ಅಮೃತ ಬಳ್ಳಿ ಅಂತ ಹೇಳೋದು ಅಮೃತವೇ ಅದು. ಹೌದು, ಅಂದರೆ ಮುಖ್ಯವಾಗಿ ಹೃದ್ರೋಗಗಳಿಗೆ ಅದು ದೊಡ್ಡ ರಾಮಬಾಣ. ಆಮೇಲೆ ಅದು ಪ್ರೂವ್ಡ್ ಇಮ್ಯುನೋ ಮಾಡ್ಯುಲೇಟರ್ ಅಂತ, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ. ಈಗ ಕ್ಷಯರೋಗ ಒಬ್ಬರಿಗೆ ಬಂದಿರ್ತದೆ, ಅದು ಗುಣ ಆಗಿ ನಾರ್ಮಲ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ, ಆದರೆ ಅವರಿಗೆ ಆಫೀಸಿಗೆ ಹೋಗ್ಲಿಕ್ಕೆ, ಕೆಲಸಕ್ಕೆ ಹೋಗ್ಲಿಕ್ಕೆ ಶಕ್ತಿ ಇರೋದಿಲ್ಲ, ಪ್ರಾಣ ಇಲ್ಲ ಅಂತ ಹೇಳ್ತಾರೆ. ಆ ಪ್ರಾಣ ಇಲ್ಲದವರಿಗೆ ಪ್ರಾಣ ಕೊಡುವಂಥ ಔಷಧದ ಗುಣ ಇರುವಂಥದ್ದು ಈ ಅಮೃತ ಬಳ್ಳಿಗೆ. ಅದು ಅಂದರೆ ಯಾಕೆಂದರೆ ಅದ್ರ ಗುಣಗಳು ಯಾರು ಸ್ತ್ರೀಯರಲ್ಲಿ ಯಾರ್ತೋ ದೋಷ ಇದ್ದರೆ ಅದನ್ನು ಸರಿ ಮಾಡ್ತದೆ. ಒಂದು ವಿಶೇಷವನ್ನು ಹೇಳ್ತೇನೆ ಅಮೃತ ಬಳ್ಳಿ ಗಿಡದ್ದು. ಸ್ತ್ರೀಯರಿಗೆ ಯಾರ್ತೋ ದೋಷ ಇದೆ ಅಂತ ಇಟ್ಕೊಳ್ಳಿ, ಮುಟ್ಟು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಅವರಿಗೆ ಅಮೃತ ಬಳ್ಳಿಯ 4 ಎಲೆ ಡೈಲಿ ತಿನ್ಲಿಕ್ಕೆ ಹೇಳಿದರೆ ಅದು ಸರಿ ಆಗ್ತಾ ಹೋಗ್ತದೆ. ಇನ್ನೊಬ್ಬರಿಗೆ ಸ್ವಲ್ಪ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ಜಾಸ್ತಿ ಇದೆ, ಆಗ ಅವರಿಗೆ ದಿವಸ 4 ಅಮೃತ ಬಳ್ಳಿ ಎಲೆ ಪ್ರತಿ ದಿವಸ ತಗೊಳ್ಳಿಕ್ಕೆ ಹೇಳಿದೆ ಖಾಲಿ ಹೊಟ್ಟೆಯಲ್ಲಿ, ಅದು ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತದೆ. ಮತ್ತೊಬ್ಬರಿಗೆ ಡಯಾಬಿಟಿಸ್ ಇದೆ, ಆ ಡಯಾಬಿಟಿಸ್ ಸ್ವಲ್ಪ ಜಾಸ್ತಿ ಇದೆ, ಶುಗರ್ ಔಷಧ ಹೆಚ್ಚು ಬೇಡ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಈ ಅಮೃತ ಬಳ್ಳಿ ಎಲೆ 4 ತಿಂತ ಹೋದರೆ ಅದರಿಂದ ಆ ಡಯಾಬಿಟಿಸ್ ಕಂಟ್ರೋಲ್ ಆಗ್ತಾ ಹೋಗ್ತದೆ. ಇನ್ನು 4ನೇವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ, ಟ್ರೈಗ್ಲಿಸರೈಡ್, ಟೋಟಲ್ ಕೊಲೆಸ್ಟ್ರಾಲ್ ಇದೆಲ್ಲ ಸ್ವಲ್ಪ ಜಾಸ್ತಿ ಇದೆ, ಅವರಿಗೆ ಅದನ್ನು ಒಂದು 4 ಎಲೆ ತಗೊಳ್ಳಿಕ್ಕೆ ಹೇಳಿದರೆ ಅದನ್ನು ಅದು ಕಂಟ್ರೋಲ್ ಕಡಿಮೆ ಮಾಡ್ತಾ ಹೋಗ್ತದೆ. ಈಗ ಇಲ್ಲಿ ಇನ್ನೊಬ್ಬರಿಗೆ ಜ್ವರ ಇದೆ, ಆ ಜ್ವರ ಇರುವ ವ್ಯಕ್ತಿ ಕೊಟ್ಟರೆ ಅದು ಜ್ವರವನ್ನು ಕಡಿಮೆ ಮಾಡ್ತದೆ. ಮತ್ತೊಬ್ಬರಿಗೆ 4ನೇ ವ್ಯಕ್ತಿಗೆ ಈಗ ತಾನೇ ಟ್ಯೂಬರ್ಕ್ಲೋಸಿಸ್ ಬಂದು ಗುಣ ಆದವರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ, ಅವ್ರಿಗೆ ಕೊಟ್ಟರೆ ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಇಲ್ಲಿ ಇದು ಇಷ್ಟೆಲ್ಲ ಕೆಲಸ ಮಾಡೋದು ಹೌದು, ಆದರೆ ಒಂದು ವಿಚಿತ್ರ ಏನು ಅಂತ ಹೇಳಿದರೆ ಅದು ಒಬ್ಬರಲ್ಲಿ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಿತು, ಆದರೆ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುವ ಉಳಿದವರಲ್ಲಿ ಬ್ಲಡ್ ಪ್ರೆಷರ್ ಅನ್ನೋದು ಟಚ್ಚೇ ಮಾಡೋದಿಲ್ಲ. ಒಬ್ಬರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡಿತು, ಯಾರಲ್ಲೆಲ್ಲ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇದೆ ಅವರ ಕೊಲೆಸ್ಟ್ರಾಲ್ ಲೆವೆಲನ್ನು ಟಚ್ಚೇ ಮಾಡೋದಿಲ್ಲ ಅದು. ಒಬ್ಬರಲ್ಲಿ ಶುಗರ್ ಲೆವೆಲನ್ನು ಕಡಿಮೆ ಮಾಡಿತು, ಉಳಿದವರ ಶುಗರ್ ಲೆವೆಲನ್ನು ಟಚ್ಚೇ ಮಾಡೋದಿಲ್ಲ. ಅಂದರೆ ಇದು ಇವತ್ತು ಕೂಡ ಆಧುನಿಕ ಜಗತ್ತಿಗೆ ಅರ್ಥವೇ ಆಗದಿರುವಂಥ ವಿಷಯ. ಯಾವುದೇ ಒಂದು ಔಷಧ ಆದರೂ ಕೂಡ, ಈಗ ನೀವು ಲೂಸ್ ಮೋಷನ್ಗೆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಅದು ಸ್ಟಾಪ್ ಆದಮೇಲೆ ಮತ್ತೊಂದು ಟ್ಯಾಬ್ಲೆಟ್ ಎಕ್ಸ್ಟ್ರಾ ತಗೊಂಡ್ರೆ ಮರುದಿವಸ ಕಾನ್ಸ್ಟಿಪೇಷನ್ ಆಗ್ತದೆ. ಆದರೆ ಇದು ಹಾಗಲ್ಲ, ನಮ್ಮ ದೇಹಕ್ಕೆ ಹೋದ್ಮೇಲೆ ನಮ್ಮ ದೇಹದಲ್ಲಿ ಏನು ತೊಂದರೆ ಇದೆ ಅಂತ ನೋಡಿಕೊಂಡು ಅದನ್ನು ನಾರ್ಮಲೈಸ್ ಮಾಡುವಂಥ ಆ್ಯಕ್ಷನ್ ಇದಕ್ಕಿದೆ. ಈಗ ಜ್ವರ ಇಲ್ಲದೇ ಇರುವವರಿಗೆ ಇದನ್ನು ಕೊಟ್ಟರೆ ಟೆಂಪರೇಚರ್ ಲೋ ಆಗುವುದಿಲ್ಲ, ಎಲ್ಲರನ್ನೂ ನಾರ್ಮಲಿಗೆ ತರುವಂಥ ಆ್ಯಕ್ಷನ್ ಇರುವಂಥದ್ದು. ಇದೊಂದು ಅದ್ಭುತವಾದಂಥ ಗುಣ, ಇದು ಔಷಧ ಸಸ್ಯಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥದ್ದು.
1: ಹೆಲ್ತ್ ಹೆಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಿರಿಧರ್ ಕಜೆ ಅವರಿಂದ ಆಂಟಿವೈರಲ್ ಅಮೃತ ಬಳ್ಳಿ ಈ ಕುರಿತು ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ

0: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
0: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
0: IMV ಶಿವಮೊಗ್ಗ ಶಾಖೆ.

0: బతుకు జటకా బండి విధి అదర సాహేబా కుదురే నీన్ అవను పేర్దంతె పయణిగరు.
1: ಆತ್ಮೀಯ ಕೇಳುಗರೇ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15ಕ್ಕೆ ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
2: ಬದುಕು ಜಟಕ ಬಂಡಿ
1: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15ಕ್ಕೆ ಪ್ರಸಾರವಾಗುತ್ತದೆ.

0: ಸುದ್ದಿ ಮಂಚು ಪ್ರಸಾರ ಭಾರತಿ ಭಾರತೀಯ ಪ್ರಸಾರ ನಿಗಮ ಆಕಾಶವಾಣಿ ಭದ್ರಾವತಿಯಲ್ಲಿ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಅಂದರೆ ಇಂದು ಕಡೆಯ ದಿನವಾಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜುಲೈ 13 ಅಂದರೆ ಇಂದು ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದ್ದು, ನೇರ ಸಂದರ್ಶನದಲ್ಲಿ ಸ್ವತಂತ್ರ ಮೈಕ್ರೋಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಭಾಗವಹಿಸುತ್ತಿದ್ದು, ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಅಥವಾ ಯಾವುದೇ ಪದವಿ ತೇರ್ಗಡೆ ಹೊಂದಿರುವ 18-30 ವರ್ಷದೊಳಗಿನ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದ್ದು, ಸಂದರ್ಶನಕ್ಕೆ ಉಚಿತ ಪ್ರವೇಶವಿರುತ್ತದೆ. ನೇರ ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9108-23-51-32 ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾಃ. ಅಥ ವಾರ್ತಾಃ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೆನ ಉದ್ಘೋಷಿತಂ ಯತ್ ತೇನ ಗಗನಯಾನ ಅಭಿಯಾನಸ್ಯ ಕ್ರೂ ಮಾಡ್ಯೂಲ್ ತಂತ್ರಾಣಾಂ ತ್ರಯಾಣಾಂ ಪ್ರಮುಖ ಪರೀಕ್ಷಣಾನಾಂ ಸಫಲಂ ನಿಷ್ಪಾದನಂ ವಿಹಿತಂ. ಪ್ರಥಮ ಪರೀಕ್ಷಣಂ ಸಮುದ್ರೇ ಅವತರಣಾನಂತರಂ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸ್ಥಿತಿಂ ಸುನಿಶ್ಚೇತುಂ ಸಂಬದ್ಧಂ ಆಸೀತ್. ಯತ್ ಅಂತರಿಕ್ಷ ಯಾತ್ರಿಣಾಂ ಸುರಕ್ಷಾಯಾಃ ದೃಷ್ಟ್ಯಾ ಅತ್ಯಂತಂ ಮಹತ್ವಪೂರ್ಣಂ ಮಾನದಂಡಂ ಮನ್ಯತೆ. ದ್ವಿತೀಯ ಪರೀಕ್ಷಣೆ ಅಂಬ್ಲಿಕ್ರಿಲ್ ತಂತ್ರಸ್ಯ ಪೃಥಕ್ಕರಣ ಪ್ರಕ್ರಿಯಾಯಾಃ ಪರೀಕ್ಷಣಂ ವಿಹಿತಂ. ತೃತೀಯ ಪರೀಕ್ಷಣೆ ತಾವತ್ ಶೀರ್ಷ ಆವರಣ ಪೃಥಕ್ಕರಣ ಕ್ಷಣೆ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸಂರಚನಾತ್ಮಕ ಅಖಂಡತಾಯಾಃ ಪ್ರಾಮಾಣಿಕತಾಂ ಸಿದ್ಧಂ ಅಭವತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜುಲೈ ಮಾಸಸ್ಯ 26 ದಿನಾಂಕೆ ಆಕಾಶವಾಣಿತಃ ಪ್ರಸಾರಿತೆ ಮನ್ ಕಿ ಬಾತ್ ಇತ್ಯಾಖ್ಯೆ ಕಾರ್ಯಕ್ರಮೆ ದೇಶ ವಿದೇಶ

0: 45 ನಿಮಿಷಕ್ಕೆ ಐಎಂಎ ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ. ಇದರಲ್ಲಿ ಒಸಿಡಿ ಈ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಕೆಮ್ಮೆಸೆ ಪಿಕಳಾರ ಪಕ್ಷಿಯ ಪರಿಚಯ ನಡೆಸ್ತಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ನಂತರ 7:05 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ. ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ

0: ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿ ಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
0: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15-17 ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯುರ್ವೇದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15-17 ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
0: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು, 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟ

0: ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು ಕೆಎಂಸಿಆರ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸಬಿ ತಿಳಿಸಿದ್ದಾರೆ. ಕೆಎಂಸಿಆರ್ಐ ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ ವೈದ್ಯಕೀಯ ವಿಭಾಗವು ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು, ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. ಡಿಐಸಿ ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
0: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ ಮೂರು ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 5ನೇ ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ವಿಕೆಟ್ಗಳ ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 ವಿಕೆಟ್ಗೆ 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮೇಲೆಗೆದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 7:16. ಭಾವಗೀತೆಗಳ ಕಾರ್ಯಕ್ರಮ ಚಂದ್ರಶೇಖರ ಕಂಬಾರ ಅವರ ರಚನೆಗೆ ಧ್ವನಿಯಾಗಿದ್ದಾರೆ ಎಸ್ಆರ್ ಕೃಪಾ.

ಭಾವಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಎಲ್ಲವನ್ನು ಬರೆಯಲಾರೆ, ಡಿ ಎಸ್ ಕರ್ಕೆ ಅವರ ರಚನೆ, ಧನಿಯಾಗಿದ್ದಾರೆ ಎಸ್ ಪಿ ಶಿವಲಿಂಗಪ್ಪ.

0: ಭಾವಗೀತೆಗಳನ್ನು ಕೇಳಿದಿರಿ. ಪುನಃ ಭಾವಗೀತೆಗಳನ್ನು ಈ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರ ಮಾಡಲಾಗುವುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:30.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿ.

0: ಕಾರ್ಯಕ್ರಮಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಕಾರ ಪಿ ಎಂ ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಬೆಳಗ್ಗೆ ಬೆಳಿಗ್ಗೆ 9:30 ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಕೆಮ್ಮೆಸೆ ಪಿಕ್ಕಳಾರ ಪಕ್ಷಿಯ ಕುರಿತು ಮಾಹಿತಿ ನೀಡಿದ್ದಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481527600. ಈ ಸಂಖ್ಯೆಗೆ ಟೈಪ್ ಮಾಡಿದ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ, 11:00 ಭಾವಗೀತೆಗಳ ಕಾರ್ಯಕ್ರಮ ಮೂಡಿ ಬರಲಿದೆ, 11:30 ಸೇವಾ ಮಾಹಿತಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತ

0: ವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 4-12 ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ್ ಸುರಯ್ಯ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ದಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ

0: ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್, ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ 3 ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮಸ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಕತಾರ್ಗೆ ಭೇಟಿ ನೀಡಿ ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯು ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕೆಜೆ ಯೇಸುದಾಸ್ ಹಡೆಯುವ ಭಕ್ತಯ್ಯಪ್ಪ ಚಿತ್ರದ ಗೀತೆಯನ್ನ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗಂಧರ್ವ ಅವರ ಸಂಗೀತ ನಿರ್ದೇಶನವಿದೆ.

ಕೆಬಿ ಶ್ರೀನಿವಾಸ್ ಹಾಡಿದ ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್ ಅವರದು. ಕಡೆಯದಾಗಿ ಕೇಳೋಣ ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ, ಎಂ ವೆಂಕಟರಾಜು ಅವರ ಸಂಗೀತ ನಿರ್ದೇಶನದಲ್ಲಿ.

ಛದ್ರಗತಿಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಬೆಳಿಗ್ಗೆ 8:45 ಎಲ್ಲರಿಗೂ ಆರೋಗ್ಯ ಐಎಂಎ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಒಸಿಡಿ ಈ ಕುರಿತು ಶಿವಮೊಗ್ಗದ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಕಾರ್ತಿಕ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿಕೊಳ್ಳ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳನ್ನು ಕೇಳಿದರೆ ಪುನಃ ಚಿತ್ರಗೀತೆಗಳನ್ನು ಬೆಳಿಗ್ಗೆ 8:05ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 8:45.

0: ಆಕಾಶವಾಣಿ.
1: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಗೆ.
0: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ.
2: ಆರೋಗ್ಯವೇ ಭಾಗ್ಯ ಅಂತ
3: ಕಾಯಿಲೆ ಕಸಲೆ ಮೂಲ ಯಾವಂದೂ ಹೇಳೋಕೆ ಆಗೋದಿಲ್ಲ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಮಯ್ಯ, ಸೈಕಾಟ್ರಿಸ್ಟ್, ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಇಂದು ನಾವು OCD ಬಗ್ಗೆ ತಿಳಿದುಕೊಳ್ಳೋಣ. ಅದರ ಮುಂಚೆ ಒಂದು ಸಣ್ಣ ಕತೆ. ಅಧ್ಯಾಯ 1, ಸಣ್ಣ ಅಭ್ಯಾಸ ದೊಡ್ಡ ಕಾಯಿಲೆಯಾದಾಗ. ರಮೇಶ್ ಎಂಬುವನು ಬೆಂಗಳೂರಿನಲ್ಲಿ IT ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಆರಂಭದಲ್ಲಿ ಅವನಿಗೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ, ನೀಟಾಗಿ, ಪರ್ಫೆಕ್ಟಾಗಿ ಮತ್ತು ಸ್ವಚ್ಛವಾಗಿ ಇಡುವ ಅಭ್ಯಾಸವಿತ್ತು. ಆದರೆ ಕ್ರಮೇಣ ಈ ಅಭ್ಯಾಸವು ಅವನ ನಿಯಂತ್ರಣ ತಪ್ಪಿತು. ಅವನ ಮನಸ್ಸಿನಲ್ಲಿ ನಿರಂತರವಾಗಿ, ನನ್ನ ಕೈ ಕ್ಲೀನಾಗಿಲ್ವೇನೋ, ವಿಷಕಾರಿ ಬ್ಯಾಕ್ಟೀರಿಯಾಗಳಿವೆಯೇನೋ, ನಾನು ಎಲ್ಲವನ್ನೂ ಅಶುಚಿಯಾಗಿ ಮಾಡುತ್ತಿದ್ದೇನೋ ಎಂಬ ಅನಗತ್ಯ ಮತ್ತು ತರ್ಕಹೀನ ಆಲೋಚನೆಗಳು ಬರತೊಡಗಿದವು. ಈ ಆಲೋಚನೆಗಳಿಂದ ಉಂಟಾಗುವ ತೀವ್ರ ಆತಂಕವನ್ನು ಕಡಿಮೆ ಮಾಡಿಕೊಳ್ಳಲು ಅವನು ದಿನಕ್ಕೆ 40-50 ಬಾರಿ ಕೈ ತೊಳೆಯಲು ಆರಂಭಿಸಿದನು. ಮುಂದಿನ ಅಧ್ಯಾಯ OCDಯ ಭೀಕರ ಜಾಲ, ದ ಸೈಕಲ್ ಆಫ್ OCD. ಸ್ವಲ್ಪ ದಿನಗಳ ನಂತರ ರಮೇಶನ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಮನೆ ಬಿಟ್ಟು ಹೊರಡುವಾಗ ಗ್ಯಾಸ್ ಆಫ್ ಆಗಿದೆಯೋ ಇಲ್ಲೋ, ಬೀಗ ಹಾಕಿದಿನೋ ಇಲ್ಲೋ ಎಂದು 10 ಬಾರಿ ಪರಿಶೀಲಿಸುತ್ತಿದ್ದನು. ಕಚೇರಿಗೆ ಹೋಗುವಾಗ ದಾರಿಯಲ್ಲಿ ಗಾಡಿಯನ್ನು ನಿಲ್ಲಿಸಿ, ನಾನು ಯಾರಿಗಾದರೂ ಡಿಕ್ಕಿ ಹೊಡೆದೇನೆ, ಯಾವುದಾದ್ರೂ ಪ್ರಾಣಿ ಅಡ್ಡ ಬಂದಿತೆ ಎಂದು ನೋಡಲು ಹೋದ ದಾರಿಯಲ್ಲೇ ಮತ್ತೆ ವಾಪಸ್ಸು ಹೋಗುತ್ತಿದ್ದನು. ಇದರಿಂದ ಅವನ ದಿನಚರಿಯಲ್ಲಿ ಸ್ನಾನ ಮಾಡಲು 2 ಗಂಟೆ, ಕೈ ತೊಳೆಯಲು ದಿನಕ್ಕೆ 1 ಗಂಟೆ ವ್ಯರ್ಥವಾಗುತ್ತಿದ್ದು. ಅತಿಯಾದ ಸೋಪ್ ಮತ್ತು ಸ್ಯಾನಿಟೈಸರ್ ಬಳಕೆಯಿಂದ ಅವನ ಕೈಗಳ ಚರ್ಮ ಸುಲಿದು ರಕ್ತ ಬರಲಾರಂಭಿಸಿತು. ಆಫೀಸ್ ಕೆಲಸದ ಬಗ್ಗೆ ಗಮನ ಹರಿಸಲಾಗದೆ ಸಮಯಕ್ಕೆ ಸರಿಯಾಗಿ ಪ್ರಾಜೆಕ್ಟ್ ಮುಗಿಸದೆ ಕೆಲಸ ಕಳೆದುಕೊಳ್ಳುವ ಭೀತಿ ಎದುರಾಯಿತು. ರಮೇಶ್ ತನ್ನ ರೂಮಿನಲ್ಲೇ ಬಂಧಿಯಾದನು. ಮಗನ ಮಾನಸಿಕ ಕಷ್ಟವನ್ನು ನೋಡಲಾಗದ ಪೋಷಕರು ಅವನನ್ನು ಬಲವಂತವಾಗಿ ಆಸ್ಪತ್ರೆಯ ಮನೋವೈದ್ಯರ ಬಳಿ ಕರೆತಂದರು. ವೈದ್ಯರು ರಮೇಶನ್ನು ಪರೀಕ್ಷಿಸಿ, ಇದು ಯಾವುದೇ ಮೂಢನಂಬಿಕೆ ಅಥವಾ ಸ್ವಭಾವವಲ್ಲ, ಇದು ಮೆದುಳಿನ ಒಂದು ಕಾಯಿಲೆ, OCD ಎಂದು ಹೇಳಿದರು. OCD ಅಂದರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಕನ್ನಡದಲ್ಲಿ ಇದಕ್ಕೆ ಗೀಳು ರೋಗ ಅಥವಾ ಗೀಳು ಕಾಯಿಲೆ ಎಂದು ಹೇಳುತ್ತಾರೆ. ಇದರ ಅರ್ಥ ಏನು? ಒಂದೊಂದೇ ಪದವನ್ನು ನೋಡೋಣ. ಆಬ್ಸೆಷನ್ ಅಂದರೆ ತೀವ್ರ ನಿರಂತರ ಆಲೋಚನೆಗಳು. ಈ ವ್ಯಕ್ತಿಯು ಆಯ್ಕೆ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಪದೇ ಪದೇ ಅನಗತ್ಯ ತೊಂದರೆದಾಯಕ ಆಲೋಚನೆಗಳು, ಚಿತ್ರಗಳು ಹಾಗೂ ವಿಚಾರಗಳು, ಉದಾಹರಣೆಗೆ ಕೈಯಲ್ಲಿ ಕೊಳಕಾಗಿದೆಯೇನು, ತನಗೆ ಅಥವಾ ತನ್ನವರಿಗೆ ಏನೋ ತೊಂದರೆ ಆಗ್ಬೋದೇನೋ, ಅಥವಾ ಬೀಗ ಹಾಕಿದೇನೋ ಇಲ್ವೋ, ಇದಕ್ಕೆ ನಾವು ಆಬ್ಸೆಷನ್ ಅಂತ ಕರಿತೀವಿ. ಕಂಪಲ್ಷನ್ಸ್ ಅಂದರೆ ಒತ್ತಾಯದ ನಡವಳಿಕೆಗಳು.

ಮನಸ್ಸಿನಲ್ಲಿ ಬರುವ ಆತಂಕಕಾರಿ ಆಲೋಚನೆಗಳು, ಏನು ಒಬ್ಸೆಷನ್ ಅಂತ ಹೇಳ್ತೀವಲ್ಲ, ಅದು ಉಂಟಾದಾಗ ಆ ನೆಮ್ಮದಿ ಇಲ್ಲ ಅಥವಾ ಆತಂಕದ ಸ್ಥಿತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪೂರಕವಾದ ಪೂರ್ವಕವಾದ ಮಾಡುವ ಕೆಲಸಗಳನ್ನು ನಾವು ಕಂಪಲ್ಷನ್ಸ್ ಅಂತ ಕರಿತೀವಿ. ಉದಾಹರಣೆಗೆ, ಪದೇ ಪದೇ ಕೈ ತೊಳೆಯುವುದು, ಬೀಗವನ್ನು 16 ಬಾರಿ ಚೆಕ್ ಮಾಡುವುದು, ಅಥವಾ ವಸ್ತುಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲೇ ಜೋಡಿಸುವುದು. ಇನ್ನು ಅಂಕಿ ಅಂಶಗಳು ಬಂದಾಗ ಭಾರತದಲ್ಲಿ ಇದರ ಪ್ರಮಾಣ 2%-3%. ನಿಮ್ಹಾನ್ಸ್ ಪ್ರಕಾರ ಭಾರತದ ಆಸ್ಪತ್ರೆಗಳಿಗೆ ಬರುವ ಮಾನಸಿಕ ರೋಗಿಗಳಲ್ಲಿ ಓಸಿಡಿ ಪೀಡಿತರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿವೆ. ಇದು ಯಾವ ವಯಸ್ಸಲ್ಲಿ ಕಾಣಿಸ್ಕೋಬಹುದು ಅಂತ ಕೇಳಿದ್ರೆ, ಈ ಓಸಿಡಿ ಅಥವಾ ಗೀಳು ರೋಗ ಅಥವಾ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ, ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಸಾಮಾನ್ಯವಾಗಿ ಬಾಲ್ಯದಲ್ಲಿ, ಅಂದ್ರೆ 8-14 ವರ್ಷ ಅಥವಾ ಯೌವನಾವಸ್ಥೆ 18-25 ವರ್ಷ ನಡುವೆ ಕಾಣಿಸ್ಕೋಬಹುದು. ಆದರೆ ಆಗಲೇ ಹೇಳ್ದಂಗೆ ಯಾವುದೇ ವಯಸ್ಸಿನಲ್ಲಿ ಕೂಡ ಇದು ಕಾಣಬಹುದು. ಪುರುಷರು ಮತ್ತು ಮಹಿಳೆಯರನ್ನು ಹೋಲಿಸಿದರೆ ಸ್ವಲ್ಪ ಮಟ್ಟಿಗೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಓಸಿಡಿ ಅಥವಾ ಗೀಳು ರೋಗ ಏಕೆ ಸಂಭವಿಸುತ್ತದೆ? ಓಸಿಡಿ ಬರಲು ನಿಖರವಾದ ಒಂದೇ ಒಂದು ಕಾರಣ ಇನ್ನೂ ಸಂಪೂರ್ಣವಾಗಿ ತಿಳಿದು ಬಂದಿಲ್ಲ. ಆದರೆ ಸಂಶೋಧನೆಗಳ ಪ್ರಕಾರ, ಒಂದು ಥಿಯರಿ ಪ್ರಕಾರ, ಬಯೋಸೈಕೋಸೋಷಿಯಲ್ ಮಾಡೆಲ್ ಅಂತ ಹೇಳ್ತಾರೆ, ಅಂದ್ರೆ ಜೈವಿಕ, ಅನುವಂಶಿಕ ಮತ್ತು ಪರಿಸರ ವಿವಿಧ ಅಂಶಗಳ ಮಿಶ್ರಣದಿಂದ ಈ ಕಾಯಿಲೆ ಉಂಟಾಗುತ್ತದೆ. ಸೊ ಪ್ರಮುಖ ಕಾರಣಗಳು ಮತ್ತು ಅಪಾಯಕಾರಿ ಅಂಶಗಳು ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲಿವೆ. ಮೊದಲನೆಯದಾಗಿ ಬಯಾಲಜಿಕಲ್ ಫ್ಯಾಕ್ಟರ್ಸ್, ಮೆದುಳಿನ ರಚನೆ ಅಥವಾ ಬ್ರೈನ್ ಸ್ಟ್ರಕ್ಚರ್. ಮೆದುಳಿನ ಕೆಲವು ಭಾಗಗಳಾದ ಆರ್ಬೈಟೋ ಫ್ರಾಂಟಲ್ ಕಾರ್ಟೆಕ್ಸ್ ಮತ್ತು ತಳದ ಗ್ಯಾಂಗ್ಲಿಯಾಗಳು ನಡುವಿನ ಸಂಪರ್ಕದಲ್ಲಿ ಏರುಪೇರಾದಾಗ ಓಸಿಡಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಹಾಗೆ ಬ್ರೈನ್ ಕೆಮಿಕಲ್ಸ್ ಅಥವಾ ರಾಸಾಯನಿಕ ಅಸಮತೋಲನ, ಮೆದುಳಿನಲ್ಲಿ ಭಾವನೆಗಳು ಮತ್ತು ಆತಂಕವನ್ನು ನಿಯಂತ್ರಿಸುವ ಸೆರೆಟೋನಿನ್, ಡೋಪಮಿನ್ ನಂತರ ಹಲವಾರು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಥವಾ ರಾಸಾಯನಿಕಗಳ ಮಟ್ಟದಲ್ಲಿ ವ್ಯತ್ಯಾಸ ಉಂಟಾದಾಗ ಓಸಿಡಿ ಬರುವ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಅನುವಂಶನೀಯ, ಅಂದ್ರೆ ಜೆನೆಟಿಕ್ಸ್ ಅಥವಾ ವಂಶ ಪಾರಂಪರ್ಯ. ಕುಟುಂಬದಲ್ಲಿ ಯಾರಿಗಾದರೂ, ಅಂದ್ರೆ ತಂದೆ ಇರಬಹುದು, ತಾಯಿ ಇರಬಹುದು, ದೊಡ್ಡಪ್ಪ ಇರಬಹುದು, ಮಾವ ಇರಬಹುದು, ಓಸಿಡಿ ಸಮಸ್ಯೆ ಇದ್ದರೆ ಅದು ಮುಂದಿನ ಪೀಳಿಗೆಯವರಿಗೆ ಬರುವ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಒಂದು 2-5% ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು. ಮೂರನೇದಾಗಿ ಎನ್ವಿರಾನ್ಮೆಂಟಲ್ ಅಂಡ್ ಸೈಕೊಲಾಜಿಕಲ್ ಫ್ಯಾಕ್ಟರ್ಸ್, ಅಂದರೆ ಪರಿಸರ ಮತ್ತು ಜೀವನದ ಘಟನೆಗಳು. ಇದರಲ್ಲಿ ಜೀವನದಲ್ಲಿ ಸಂಭವಿಸುವ ಹಠಾತ್ ಬದಲಾವಣೆಗಳು, ಪ್ರೀತಿ ಪಾತ್ರರ ಸಾವು, ಬಾಲ್ಯದ ದೌರ್ಜನ್ಯ ಅಥವಾ ತೀವ್ರವಾದ ಮಾನಸಿಕ ಒತ್ತಡವು ಓಸಿಡಿ ಸಮಸ್ಯೆಯನ್ನು ಟ್ರಿಗರ್ ಮಾಡುತ್ತೆ. ಹಾಗೆ ಲರ್ನ್ಡ್ ಬಿಹೇವಿಯರ್ ಅಥವಾ ಕಲಿತ ನಡವಳಿಕೆ, ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದ ಹಿರಿಯರು ಅತಿಯಾದ ಸ್ವಚ್ಛತೆ ಮತ್ತು ಅತಿಯಾದ ಭಯ ಪಡುವುದನ್ನು ನೋಡಿ ಬೆಳೆದರೆ ಅಥವಾ ಅದನ್ನು ಕಲಿತರೆ ಮಕ್ಕಳು ಸಹ ಅದೇ ಆತಂಕ ಮತ್ತು ಕಡ್ಡಾಯ ನಡವಳಿಕೆಗಳನ್ನು ರೂಢಿಸಿಕೊಳ್ಳಬಹುದು. ಬಹಳ ಅಪರೂಪವಾಗಿ ಸೋಂಕುಗಳು, ಅಂದ್ರೆ ಇನ್ಫೆಕ್ಷನ್, ಸಣ್ಣವರಲ್ಲಿ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಇಂದ ಈ ಓಸಿಡಿ ಸಮಸ್ಯೆ ಕಾಣಬಹುದು. ಇದಕ್ಕೆ ನಾವು ಪಾಂಡಾಸ್ ಅಂತ ಹೆಸರಿಟ್ಟಿದೆ. ಇನ್ನು ಕೆಲವರಲ್ಲಿ ವ್ಯಕ್ತಿತ್ವದ ಲಕ್ಷಣಗಳಾಗಿ, ಅಂದ್ರೆ ಪರ್ಸನಾಲಿಟಿ ಟ್ರೇಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಎಲ್ಲವೂ ನಿಖರವಾಗಿ ಯಾವುದೂ ತಪ್ಪು ಇಲ್ಲದಂತೆ ಇರಬೇಕು ಎಂದು ಬಯಸುವ ಅತಿಯಾದ ಶಿಸ್ತಿನ ಸ್ವಭಾವದಲ್ಲಿ ಈ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು. ಇದರಲ್ಲಿ ಪ್ರಮುಖ ಲಕ್ಷಣಗಳು ಬಂದರೆ, ಮೊದಲನೇದಾಗಿ ಸುರಕ್ಷತೆ ಮತ್ತು ಹಾನಿ, ಅಂದ್ರೆ ನಾನು ಆಕಸ್ಮಿಕವಾಗಿ ಒಲೆ ಆನ್ ಮಾಡಿದೆ, ಮನೆ ಸುಟ್ಟು ಹೋಗ್ಬಿಟ್ರೆ, ನಾನು ನನ್ನ ಕಾರನ್ನು ಯಾರಿಗಾದ್ರೂ ಡಿಕ್ಕಿ ಹೊಡೆದು ಬಿಟ್ರೆ, ಅಥವಾ ನಾನು ನನ್ನ ಸಂಗಾತಿಯಲ್ಲಿ ನಿಜವಾಗಿ ಪ್ರೀತಿಸುತ್ತಿದ್ರೆ, ಅಥವಾ ಯಾವುದೇ ಪುರಾವೆಗಳಿಲ್ಲದೆ ಅವರು ರಹಸ್ಯವಾಗಿ ನನಗೆ ಮೋಸ ಮಾಡುತ್ತಿದ್ದರೆ, ಇಂತಹ ಹಲವಾರು ಯೋಚನೆಗಳು. ಹಾಗೆ ನಾನು ನಿಜವಾಗಿಯೂ ಲಾಕ್ ಮಾಡಿದೇನೋ ಇಲ್ವೋ, ಅಥವಾ ನಾನು ಅರಿವಿಲ್ಲದೆ ಏನಾದ್ರು ಪಾಪ ಮಾಡಿದಿನೇನೋ, ಅಥವಾ ನನ್ನ ಉದ್ದೇಶಗಳು ರಹಸ್ಯವಾಗಿ ಕೆಟ್ಟದಾಗಿದೆಯೇನೋ, ಪೂಜೆ ಟೈಮಲ್ಲಿ ಅಥವಾ ದೇವರ ವಿಗ್ರಹ ಫೋಟೋ ನೋಡಿದಾಗ ಮನಸ್ಸಿನಲ್ಲಿ ಕೆಟ್ಟ ಮಾತುಗಳು ಅಥವಾ ಭಯಗಳು ಬರಬಹುದೇನೋ, ಪ್ರಾರ್ಥನೆ ಮಾಡುವಾಗ ಅಪವಿತ್ರ ಆಲೋಚನೆಗಳು ಮೂಡುವುದು, ನಾನು ದೇವರಿಗೆ ದ್ರೋಹ ಮಾಡಿದೆ, ನನಗೆ ನರಕ ಸಿಗುತ್ತದೆ, ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಎಂಬ ನಿರಂತರ ಅಪರಾಧ ಪತ್ತೆ, ಪೂಜೆ ಮಾಡುವಾಗ ಒಂದು ಸಣ್ಣ ತಪ್ಪು ಮಾಡಿದರೂ ಅದರಿಂದ ದೊಡ್ಡ ಅನಾಹುತವಾಗುತ್ತದೆ ಎಂಬ ಅತಿಯಾದ ಭಯ, ಇವೆಲ್ಲ ನಾವು ಓಸಿಡಿ ಅಥವಾ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಥವಾ ಗೀಳು ರೋಗದಲ್ಲಿ ಕಂಡುಬರುವ ಯೋಚನೆಗಳು. ಅಯ್ಯೋ ಏನ್ ಡಾಕ್ಟ್ರೆ, ಇವೆಲ್ಲ ಯೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೂ ಬರುತ್ತಲ್ವಾ, ಹಂಗಂದ್ರೆ ಎಲ್ಲರಿಗೂ ಓಸಿಡಿ ಇದೆ ಅಂತ ಅರ್ಥನ? ಹಾಗಲ್ಲ. 90%ಗಿಂತ ಹೆಚ್ಚು ಜನರು ಸಾಂದರ್ಭಿಕ, ಕ್ಷಣಿಕ, ಒಳನುಗ್ಗುವ ಆಲೋಚನೆಗಳನ್ನು ಅನುಭವಿಸುತ್ತಾರೆ. ಆದರೆ ಹೆಲ್ತಿ ಬ್ರೈನ್, ಆರೋಗ್ಯಕರ ಮೆದುಳು, ಆ ಆಲೋಚನೆಯನ್ನು ಸಂಕ್ಷಿಪ್ತವಾಗಿ ಅಂಗೀಕರಿಸುತ್ತದೆ ಮತ್ತು ಅದು ಸ್ವಾಭಾವಿಕವಾಗಿ ಮಾಯವಾಗಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ, ನಾವು ಕೂಡ ಮೇಜನ್ನು ಸ್ವಚ್ಛವಾಗಿ ಇಡಲು ಇಷ್ಟಪಡುತ್ತೇವೆ, ಕೋಣೆಯನ್ನು ಸ್ವಚ್ಛವಾಗಿ ಇಡಲು ಇಷ್ಟಪಡ್ತೇವೆ. ಒಂದ್ಸರಿ ಬೈಕ್ ಲಾಕ್ ಹಾಕಿದಾಗ ಅಥವಾ ಮನೆ ಲಾಕ್ದಾಗ ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ಅದು 1-2ಕ್ಕಷ್ಟೇ ಸೀಮಿತವಾಗಿರುತ್ತದೆ. ಇವೆಲ್ಲ ನಾರ್ಮಲ್ ಆದ ಯೋಚನೆಗಳು. ಈ ರೀತಿಯಾದ ಆಲೋಚನೆಗಳು ಮತ್ತು ಕ್ರಿಯೆಗಳು ನಮ್ಮ ದಿನಚರಿಯಲ್ಲಿ
ನಮಗೆ ಸುರಕ್ಷಿತವಾಗಿರಲು ಆರಾಮ

ಬೀರಲು ಸಹಾಯವಾಗುತ್ತದೆ. ಆದರೆ ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತದೆ. ಹೇಗೆ ಹೇಳ್ತೀವಿ ನಾವು ಒಬ್ಬ ವ್ಯಕ್ತಿ ಓಸಿಡಿ ಕಾಯಿಲೆಯಿಂದ ಬಳಲುತ್ತಿದ್ದಾರೋ ಇಲ್ಲವೋ ಎಂದು? ಸೊ ಹೇಗೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಓಸಿಡಿಯಿಂದ ಬಳಲುತ್ತಿದ್ದರೆ ಈ ಕೆಲವು ಲಕ್ಷಣಗಳನ್ನು ಗಮನಿಸಿ. ಒಂದು, ದಿನದ ಬಹುಪಾಲು ಸಮಯ ವ್ಯರ್ಥವಾಗುತ್ತಿದ್ದರೆ, ಅಂದರೆ ಕೈ ತೊಳೆಯುವುದು, ಬೀಗಗಳನ್ನು ಪದೇ ಪದೇ ಪರಿಶೀಲಿಸುವುದು ಅಥವಾ ವಸ್ತುವನ್ನು ಜೋಡಿಸುವುದರಲ್ಲೇ ದಿನಕ್ಕೆ ಒಂದು ಗಂಟೆಗಿಂತ ಹೆಚ್ಚು ಸಮಯ ವ್ಯರ್ಥವಾಗುತ್ತಿದ್ದರೆ. ಎರಡನೇದಾಗಿ, ದೈನಂದಿನ ಜವಾಬ್ದಾರಿಗಳು ಹದಗೆಟ್ಟಾಗ. ಓಸಿಡಿ ಆಲೋಚನೆಗಳಿಂದ ವ್ಯಕ್ತಿಯ ಶಾಲೆ, ಕಾಲೇಜ್ ಅಥವಾ ಕಚೇರಿಗಳ ಕೆಲಸಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗದಿದ್ದಾಗ, ಸಮಯಕ್ಕೆ ಸರಿಯಾಗಿ ಸಿದ್ಧರಾಗಲು ಆಗದೆ ಕೆಲಸಗಳನ್ನು ಮುಂದೂಡುತ್ತಿದ್ದರೆ. ಮೂರನೇದಾಗಿ, ತೀವ್ರವಾದ ಮಾನಸಿಕ ಒತ್ತಡ ಮತ್ತು ಆತಂಕ. ಮನಸ್ಸಿಗೆ ಬರುವ ಅನಗತ್ಯ ಆಲೋಚನೆಗಳನ್ನು ತಡೆಯಲು ಸಾಧ್ಯವಾಗದೆ ವ್ಯಕ್ತಿಯು ತೀವ್ರ ಆತಂಕ, ಕಿರಿಕಿರಿ, ಅಳು, ಪ್ಯಾನಿಕ್ ಅಟ್ಯಾಕ್ ಅನುಭವಿಸುತ್ತಿದ್ದರೆ. ನಾಲ್ಕನೇದಾಗಿ, ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ. ಓಸಿಡಿ ಅಭ್ಯಾಸಗಳನ್ನು ಉದಾಹರಣೆಗೆ ಪದೇ ಪದೇ ಸ್ವಚ್ಛಗೊಳಿಸುತ್ತಿರಬಹುದು, ಕುಟುಂಬದ ಇತರ ಸದಸ್ಯರು ಪಾಲಿಸಬೇಕೆಂದು ಒತ್ತಾಯಿಸಿ ಮನೆಯಲ್ಲಿ ನಿರಂತರ ಜಗಳಗಳು ನಡೆಯುತ್ತಿದ್ದರೆ. ಐದನೇದಾಗಿ, ಆಗಲೇ ಹೇಳದಂಗೆ ದೈಹಿಕ ಹಾನಿಯಾಗ್ತಿದ್ರೆ, ಅತಿಯಾಗಿ ಕೈ ತೊಳೆಯುವುದರಿಂದ ಅಥವಾ ಕೆಮಿಕಲ್ ಬಳಸಿ ಸ್ವಚ್ಛ ಮಾಡುವುದರಿಂದ ಚರ್ಮ ಸುಲಿಯುವುದು, ಗಾಯಗಳಾದರೆ, ರಕ್ತ ಬಂದರೆ. ಕೊನೆಯದಾಗಿ, ಖಿನ್ನತೆ ಮತ್ತು ಆತ್ಮಹತ್ಯೆ ಆಲೋಚನೆಗಳು ಬಂದರೆ. ಸೊ ಒಬ್ಬ ವ್ಯಕ್ತಿ ಓಸಿಡಿ ಲಕ್ಷಣಗಳು ತೀವ್ರಗೊಂಡು ಅವರ ದೈನಂದಿನ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿರುವಾಗ ಕೂಡಲೇ ಅವರನ್ನು ಡಾಕ್ಟರ್ ಅಥವಾ ಸೈಕಾಟ್ರಿಸ್ಟ್ ಹತ್ರ ಕರೆತರಬೇಕು. ಇನ್ನು ಟ್ರೀಟ್ಮೆಂಟ್ ವಿಷಯ ಬಂದಾಗ, ಚಿಕಿತ್ಸೆ ವಿಷಯ ಬಂದಾಗ, ಓಸಿಡಿ ಎಂಬುದು ಗುಣಪಡಿಸಬಹುದಾದ ಅಥವಾ ನಿಯಂತ್ರಣದಲ್ಲಿ ಇಡಬಹುದಾದ ಒಂದು ಮಾನಸಿಕ ಕಾಯಿಲೆಯ ಹೊರತು ಮೂಢನಂಬಿಕೆ ಅಥವಾ ಮಾಟಾ ಮಂತ್ರಗಳಿಂದ ವಾಸಿಯಾಗುವ ಸಮಸ್ಯೆಯಲ್ಲ. ಓಸಿಡಿಯಿಂದ ಬಳಲುತ್ತಿರುವ ವ್ಯಕ್ತಿಗೆ ಹೀಯಾಳುವಿಕೆ ಅಥವಾ ಕಮೆಂಟ್ ಮೂಲಕ, ಬೈಯೋದರ ಮೂಲಕ ವಾಸಿ ಮಾಡಲು ಸಾಧ್ಯವಿಲ್ಲ. ಹೆಚ್ಚಾಗಿ ಕುಟುಂಬದ ಪ್ರೀತಿ, ಬೆಂಬಲ ಮತ್ತು ಸಹನ ಅತ್ಯಗತ್ಯ. ಹಾಗೆ ಸೂಕ್ತ ರೀತಿಯ ಟ್ರೀಟ್ಮೆಂಟ್ ಮಾಡಿದರೆ ಅವರು ಯಶಸ್ವಿ ಜೀವನವನ್ನು ನಡೆಸಲು ಸಾಧ್ಯವಿದೆ. ಸೊ ಟ್ರೀಟ್ಮೆಂಟ್ ವಿಷಯ ಬಂದಾಗ ಏನೇನಿದೆ ಅಂದರೆ, ಮೊದಲನೇದಾಗಿ ಸೈಕೋಥೆರಪಿ ಅಂತ ಹೇಳ್ತೀವಿ, ಅಂದರೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಮತ್ತು ಎಕ್ಸ್ಪೋಜರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಥೆರಪಿ ಮುಖ್ಯವಾದವು. ಆದರೆ ಕೌನ್ಸಿಲಿಂಗ್ ಅನ್ನೋದು ಒಂದೇ ಸೆಷನ್, ಅಂದರೆ ಒಂದೇ ಭೇಟಿಯಲ್ಲಿ ಆಗುವಂಥ ಪ್ರಕ್ರಿಯೆ ಅಲ್ಲ. ಸಾಮಾನ್ಯವಾಗಿ 15-20 ಬೇಕಾದರೆ ಹೆಚ್ಚಿನ ರೀತಿಯಲ್ಲಿ ಸೆಷನ್ಸ್ ಅಲ್ಲಿ ನಡೆಸಲಾಗುತ್ತೆ. ಕೌನ್ಸಿಲಿಂಗ್ ಅನ್ನೋದು ಎರಡು ಕಡೆಯಿಂದ, ಅಂದರೆ ವೈದ್ಯರು ಮತ್ತೆ ಯಾರು ಓಸಿಡಿಯಿಂದ ಬಳಲುತ್ತಿದ್ದಾರೆ ಪೇಷಂಟ್, ಎರಡೂ ಕಡೆಯಿಂದ ಭಾಗವಹಿಸಲ್ಪಟ್ಟರೆ ಮಾತ್ರ ಕೌನ್ಸಿಲಿಂಗ್ ಅನ್ನೋದು ಯಶಸ್ವಿ ಆಗುತ್ತೆ. ಎರಡನೇದಾಗಿ ಮೆಡಿಕೇಶನ್ಸ್, ಔಷಧಿಗಳು. ಓಸಿಡಿಗೆ ಸೂಕ್ತವಾದ ಕೆಲವು ಮಾತ್ರೆಗಳಿದ್ದಾವೆ, ಅದು ನಾವು ಆಂಟಿ ಆಂಗ್ಸೈಟಿ ಮತ್ತು ಆಂಟಿ ಡಿಪ್ರೆಸೆಂಟ್, ಅಂದರೆ ಖಿನ್ನತೆ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಮಾತ್ರೆಗಳು. ಓಸಿಡಿಯ ಮಾತ್ರೆಗಳ ಬಗ್ಗೆ ಅಥವಾ ಮಾನಸಿಕ ಮಾತ್ರೆಗಳ ಬಗ್ಗೆ ಹಲವಾರು ತಪ್ಪು ತಿಳುವಳಿಕೆಗಳಿವೆ. ಮೊದಲನೇದಾಗಿ, ಅವು ನಿದ್ದೆ ಬರ್ಸ್ತಾ ಇರ್ತವೆ, ಅವು ನಮ್ಮ ಮನಸ್ಸನ್ನು ವೀಕ್ ಮಾಡ್ತವೆ, ಅವನ್ನ ತಗೊಳ್ತಾ ಇದ್ರೆ ನಾವು ಅದರ ಮೇಲೆ ಡಿಪೆಂಡ್ ಆಗ್ತೀವಿ, ಅಡಿಕ್ಟ್ ಆಗ್ತೀವಿ. ಬಂಧುಗಳೇ, ಇದೆಲ್ಲ ತಪ್ಪು ಗ್ರಹಿಕೆಗಳು. ನಿಮ್ಮ ಏನೇ ತಪ್ಪು ಗ್ರಹಿಕೆ ಇದ್ರೂ ಅದನ್ನು ವೈದ್ಯರ ಬಳಿ ಸಮಾಲೋಚಿಸಿ ಮುಂದುವರಿಸಿ. ಮತ್ತೆ ಓಸಿಡಿ ಟ್ರೀಟ್ಮೆಂಟ್ ಬಂದಾಗ ಔಷಧಿಗಳು ಮತ್ತೆ ಕೌನ್ಸೆಲಿಂಗ್, ಇವೆರಡರ ಜೊತೆಗೆ ಕೆಲವು ಜೀವನ ಶೈಲಿ ಬದಲಾವಣೆಗಳು, ಅಂದರೆ ನಿಯಮಿತ ವ್ಯಾಯಾಮ, ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಧ್ಯಾನ ಮತ್ತು ಯೋಗ ಮತ್ತು ಪೌಷ್ಟಿಕಾಹಾರ ಮತ್ತು ನಿದ್ದೆ, ಇವೆಲ್ಲದರನ್ನು ಸೇರಿಸಿದರೆ, ಅಂದರೆ ಔಷಧಿಗಳು, ಕೌನ್ಸೆಲಿಂಗ್, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿದರೆ ಈ ಓಸಿಡಿ ಎಂಬ ಮಾಯಾಜಾಲದಿಂದ ನಾವು ಹೊರಬರಬಹುದು. ಆಗಲೇ ಹೇಳ್ತಾ ಇದ್ದ ಕತೆ, ಅದನ್ನು ಮುಂದುವರಿಸೋಣ. ಅಧ್ಯಾಯ 4, ಚಿಕಿತ್ಸೆ ಮತ್ತು ವಿಜಯ, ಅಂದರೆ ಥೆರಪಿ ಅಂಡ್ ರಿಕವರಿ. ಸೊ ರಮೇಶನ ಮನೋವೈದ್ಯರಲ್ಲಿ ಕರೆದುಕೊಂಡಿದ್ದಾರೆ, ಅವರು ಸೂಕ್ತವಾದ ಔಷಧಿಗಳನ್ನು ಪ್ರಾರಂಭಿಸುತ್ತಾರೆ, ಹಾಗೆ ಅವನಿಗೆ ಕೌನ್ಸಿಲಿಂಗ್ ಅಥವಾ CBT ಕೌನ್ಸಿಲಿಂಗ್ ಶುರು ಮಾಡುತ್ತಾರೆ. ಸೊ ಇಂದಿನ ರಮೇಶ್ ಹಲವು ತಿಂಗಳು, ಅಂದರೆ ಒಂದು 6-9 ತಿಂಗಳ ನಂತರ ಚಿಕಿತ್ಸೆ ಮತ್ತು ದೃಢ ಸಂಕಲ್ಪದ ನಂತರ ರಮೇಶ್ ಓಸಿಡಿಯಿಂದ ಸಂಪೂರ್ಣವಾಗಿ ಹೊರಬಂದಿರುತ್ತಾನೆ. ಈಗ ಅವನು ದಿನಕ್ಕೆ ಸಾಮಾನ್ಯ ಜನರಂತೆ ಕೇವಲ ಅಗತ್ಯವಿದ್ದಾಗ ಮಾತ್ರ ಕೈ ತೊಳೆಯುತ್ತಾನೆ, ಕಚೇರಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರಮೋಷನ್ ಕೂಡ ಪಡೆದಿರುತ್ತಾನೆ. ಓಸಿಡಿ ಎಂಬುದು ಕೇವಲ ಅತಿಯಾದ ಶುಚಿತ್ವ ಅಥವಾ ಹಠದ ಸ್ವಭಾವವಲ್ಲ, ಅದು ಒಂದು ಗಂಭೀರವಾದ ಮಾನಸಿಕ ಆರೋಗ್ಯ ಸ್ಥಿತಿ ಎಂಬುದನ್ನು ನೆನಪಿಸಿಕೊಳ್ಳಬೇಕು. ಚಿಕಿತ್ಸೆ ಸಾಧ್ಯವಿದೆ, ಸೂಕ್ತ ಸಮಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡೆದು ಕೌನ್ಸಿಲಿಂಗ್ ಮತ್ತು ಮಾತ್ರೆಗಳಿಂದ ಓಸಿಡಿಯನ್ನು ಯಶಸ್ವಿಯಾಗಿ ಜಯಿಸಬಹುದು ಅಥವಾ ನಿಯಂತ್ರಣದಲ್ಲಿ ಇಟ್ಟಿರಬಹುದು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಆಕಾಶವಾಣಿ ಭದ್ರಾವತಿ ಮತ್ತು IMS ಶಿವಮೊಗ್ಗಕ್ಕೆ ಧನ್ಯವಾದ ಹೇಳುತ್ತೇನೆ. ಧನ್ಯವಾದಗಳು.

ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ ಎಸ್ಜಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯವಾಗಿದೆ 9 ಗಂಟೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬಾ, ಕುದುರೆ ನೀನ್ ಅವನು ಪೇದಂತೆ ಪಯಣಿಗರು.
3: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
0: ಬದುಕು ಜಟಕ ಬಂಡಿ
3: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ಬೆಳಗಿನ ಬೆಳಿಗ್ಗೆ 8:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ದಿನದ ವಿಶೇಷತೆಯೊಂದಿಗೆ 9:30 ಪಕ್ಷಿ ಪ್ರಪಂಚ, ಕೆಮ್ಮೀಸೆ ಪಿಕ್ಕಲಾರ ಪಕ್ಷಿಯ ಕುರಿತು ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಆರ್ಕೆ. 9:45 ನನ್ನ ಹಾಡು ನನ್ನ ಆಯ್ಕೆ, ತೆಲುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260 9481572600 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ, 11:00 ಭಾವಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣ ಸಿದ್ದಪ್ಪ ಮತ್ತು ತಂಡದವರಿಂದ ಶ್ರೀ ಗುರುದೇವರ ಭಜನೆ ಪದಗಳನ್ನು ಕೇಳಲಿದ್ದೀರಿ. 11:55 ಆರೋಗ್ಯ ಅಡುಗೆ ಕಾರ್ಯಕ್ರಮ, ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ ಆರೋಗ್ಯ ಅಡುಗೆ. ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಈ ಕುರಿತು ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಮುಂದಿನ 11:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಸಮಯ 9:05:10. ಇನ್ನೀಗ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ ಹಾಡಿದರು ರಾಜಲಕ್ಷ್ಮಿ, ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಸಮಯವಿದೆ 9:10:30. ಇವತ್ತು ಜುಲೈ ಹದಿಮೂರನ್ನು ಜಾಗತಿಕವಾಗಿ ರಾಷ್ಟ್ರೀಯ ಫ್ರೆಂಚ್ ಫ್ರೈಸ್ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಇದು ಜನಪ್ರಿಯ ಖಾದ್ಯಕ್ಕೆ ಮೀಸಲಾಗಿರುವ ಮೋಜಿನ ಆಹಾರ ಆಚರಣೆಯಾಗಿದೆ. ಇವತ್ತು ರಾಷ್ಟ್ರೀಯ ಫ್ರೆಂಚ್ ಫ್ರೈಸ್ ದಿನ, ನ್ಯಾಷನಲ್ ಫ್ರೆಂಚ್ ಫ್ರೈಸ್ ದಿನ. ಆಲೂಗಡ್ಡೆಯಿಂದ ಮಾಡುವಂತ ಒಂದು ವಿಶಿಷ್ಟವಾದ ಖಾದ್ಯ ಇದಾಗಿದ್ದು ಇದರ ಒಂದು ಆಚರಣೆಯ ದಿನ ಇಂದಾಗಿದೆ. ಜುಲೈ 13ರಂದು ಫ್ರೆಂಚ್ ಫ್ರೈಸ್ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಈ ಒಂದು ಮಾಹಿತಿಯೊಂದಿಗೆ ಮುಂದಿನ ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಸ್ವರದಲ್ಲಿ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 9:17:35. ಇದನ್ನು ಕೇಳೋಣ ಮೊಹಮ್ಮದ್ ರಫಿ ಅವರ ಕಂಠದಲ್ಲಿ ರಾಸ್ ಚಿತ್ರದ ಗೀತೆಯನ್ನು.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆ ನೋಡೋದಾದ್ರೆ ಇವತ್ತು ಜುಲೈ 13 2004 ಜುಲೈ 13 ಈ ದಿನ ಒಬ್ಬ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅವರ ಜನನ ಆಗುತ್ತೆ. ಅವರೇ ನಿಹಾಲ್ ಸರಿನ್. ನಿಹಾಲ್ ಸರಿನ್ 2004 ಜುಲೈ 13 ಜನಿಸ್ತಾರೆ. 2018 ತಮ್ಮ 14ನೇ ವಯಸ್ಸಿನಲ್ಲಿಯೇ 2600 ಎಲ್ಲೋ ರೇಟಿಂಗ್ ಅನ್ನ ಇವರು ದಾಟ್ತಾರೆ. ಆ ಸಮಯದಲ್ಲಿ ಇತಿಹಾಸದಲ್ಲಿ 3ನೆಯ ಅತ್ಯಂತ ಕಿರಿಯ ಆಟಗಾರರಾಗಿರ್ತಾರೆ ನಿಹಾಲ್ ಸರಿನ್. ಇಂದು ನಿಹಾಲ್ ಸರಿನ್ ಅವರ ಜನ್ಮದಿನ. 2014 ವಿಶ್ವ ಅಂಡರ್ 10 ಚಾಂಪಿಯನ್ ಆಗಿದ್ರು. 2015 ವಿಶ್ವದ ಅಂಡರ್ 12 ಚಾಂಪಿಯನ್ಶಿಪ್ ನಲ್ಲಿ 2ನೇ ಸ್ಥಾನವನ್ನ ಪಡ್ಕೊಳ್ತಾರೆ ನಿಹಾಲ್ ಸರಿನ್ ಅವರು. ಇಂದು ನಿಹಾಲ್ ಸರಿನ್ ಅವರ ಚೆಸ್ ಆಟಗಾರ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅವರ ಜನ್ಮದಿನ. ಅವರಿಗೆ ಆಕಾಶವಾಣಿ ಭದ್ರಾವತಿ ಪರವಾಗಿ ಹಾಗೆಯೇ ನಮ್ಮೆಲ್ಲ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮುಂದಿನ ಗೀತೆಯನ್ನ ಕೇಳೋಣ. ಕೆಜೆ ಯೇಸುದಾಸ್ ಹಾಗೂ ಕೆ ಎಸ್ ಚಿತ್ರ ಅವರ ಸ್ವರದಲ್ಲಿ ಅರುಣರಾಗ ಚಿತ್ರದ ಗೀತೆ.

ಮ್ಯಾಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಸಮಯದ 9:26:40. ಈಗ ಕೇಳ ಮುಕೇಶ್ ಅವರ ಸ್ವರದಲ್ಲಿ ಸಂಗಮ್ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಶೈಲೇಂದ್ರ.

0: ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪಕ್ಷಿ ಪ್ರಪಂಚ.
1: ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
2: ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ನಮ್ಮ ಮನೆಗಳ ಬಳಿಯಲ್ಲಿ ಸದಾ ಗಲಾಟೆಯನ್ನ ಮಾಡ್ತಾ ಇರುವಂತಹ, ಗಲಭೆಯನ್ನ ಮಾಡ್ತಾ ಇರುವಂತಹ ಒಂದು ಚುರುಕಾದ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಈ ಪಕ್ಷಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಸದಾ ಯಾವಾಗ್ಲೂ ಕೂಡ ಗಲಾಟೆಯಲ್ಲೇ ತೊಡಗಿರುತ್ತೆ. ಹಾಗಾಗಿ ಈ ಪಕ್ಷಿಯ ಆಂಗ್ಲ ಭಾಷೆಯ ಹೆಸರನ್ನ ನೀವೆಲ್ಲ ತಿಳ್ಕೊಂಡಿರ್ತೀರಾ, ಆದ್ರೆ ಕನ್ನಡದಲ್ಲಿ ಹಲವು ಜನಕ್ಕೆ ಈ ಪಕ್ಷಿಯ ಹೆಸರು ಗೊತ್ತಿರೋದಿಲ್ಲ. ಹಾಗಾಗಿ ಈ ಪಕ್ಷಿಯ ಹೆಸರು ಕನ್ನಡದಲ್ಲಿ ಪಿಕಳಾರ. ಎಷ್ಟು ಜನಕ್ಕೆ ಗೊತ್ತು ಪಿಕಳಾರ ಪಕ್ಷಿ ಯಾವುದು ಅಂತ? ಆದ್ರೆ ನಾನು ಆಂಗ್ಲ ಭಾಷೆಯಲ್ಲಿ ಹೆಸರು ಹೇಳಿದ ತಕ್ಷಣ ಹೌದು ಇದು ನಂಗೆ ಗೊತ್ತು ಅಂತ ನೀವು ಹೇಳ್ತೀರಾ. ಈ ಪಕ್ಷಿಯ ಆಂಗ್ಲ ಭಾಷೆಯ ಹೆಸರು ರೆಡ್ ವಿಸ್ಕರ್ಡ್ ಬುಲ್ಬುಲ್. ಕೇಳಿದಿರಲ್ಲ ಬುಲ್ಬುಲ್ ಅನ್ನುವಂತಹ ಪಕ್ಷಿಯನ್ನ. ಇದು ಮೂಲತಃ ಆಂಗ್ಲ ಭಾಷೆಯ ಹೆಸರಲ್ಲ, ಪರ್ಷಿಯನ್ ಪುರಾಣಗಳಲ್ಲಿ ಬರುವಂತಹ ಹೆಸರು ಬುಲ್ಬುಲ್. ಹಾಗಾಗಿ ಅದರ ಬಣ್ಣ ಮತ್ತು ಆಕಾರವನ್ನ ಗಮನಿಸಿ ಆಂಗ್ಲ ಭಾಷೆಯಲ್ಲಿ ರೆಡ್ ವಿಸ್ಕರ್ಡ್ ಬುಲ್ಬುಲ್ ಎಂದು ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪೈಕ್ನೋಟಸ್ ಜೋಕೋಸಸ್. ಈ ಪೈಕ್ನೋಟಸ್ ಜೋಕೋಸಸ್ ಎಂಬ ಹೆಸರಿನಿಂದ ಜಗತ್ತಿನಾದ್ಯಂತ ಈ ಪಕ್ಷಿಯನ್ನ ಗುರುತಿಸಬಹುದು. ಇದರ ಆಕಾರ ಮತ್ತು ಬಣ್ಣ ಹೇಳೋದೇ ಬೇಕಾಗಿಲ್ಲ, ನೀವೆಲ್ಲ ನಿಮ್ಮ ಮನೆಗಳ ಬಳಿಯಲ್ಲಿ ಖಂಡಿತ ನೋಡಿರ್ತೀರ. ಮೈಯೆಲ್ಲ ಕಪ್ಪು ಬೂದಿ ಮಿಶ್ರಿತವಾದ ಬಣ್ಣ, ಕೆನ್ನೆಯ ಮೇಲೆ ಕಣ್ಣಿನ ಕೆಳಭಾಗದಲ್ಲಿ ಕೆಂಪು ಮತ್ತು ಬಿಳಿ ಬಣ್ಣದ ಮೀಸೆಯನ್ನು ಹೊಂದಿರುತ್ತೆ. ಸುಲಭವಾಗಿ ಗಲಾಟೆ ಮಾಡುವಾಗ, ನಿಮ್ಮ ಮನೆಗಳ ಸುತ್ತ ತಿರುಗಾಡುವಾಗ, ಹೂವಿನ ತೋಟಗಳಲ್ಲಿ ಉದ್ಯಾನವನಗಳಲ್ಲಿ ನೀವು ಈ ಪಕ್ಷಿನ ಸುಮ್ಮನೆ ಕಂಡುಬಿಟ್ಟಾಗಲಾದ್ರೂ ಯಾವತ್ತಾರು ಒಂದ್ ದಿವಸ ನೋಡೇ ನೋಡಿರ್ತೀರ. ಮೈನಾ ಗಾತ್ರದ ಹಕ್ಕಿ, ತಲೆಯ ಮೇಲೆ ಕಪ್ಪು ಬಣ್ಣದ ಜುಟ್ಟಿರುವಂತಹ ಪಕ್ಷಿ, ಕಣ್ಣಿನ ಕೆಳಗಡೆ ಎದ್ದು ಕಾಣುವಂತಹ ಕೆಂಪು ಮತ್ತೆ ಬಿಳಿ ಬಣ್ಣದ ಪಟ್ಟೆಯನ್ನ ಹೊಂದಿರುತ್ತೆ. ರೆಕ್ಕೆ ಮತ್ತು ಬೆನ್ನು ಕಂದುಗೆಂಪು ಬಣ್ಣದಲ್ಲಿ ಇರುತ್ತೆ. ಎದೆಯ ಮೇಲೆ ಬಿಳಿ ಬಣ್ಣ ಹಾಗೂ ಕುತ್ತಿಗೆ ಎದೆಯ ಮಧ್ಯದಲ್ಲಿ ತುಂಡಾದ ದಾರದಂತೆ ಕಂಡುಬರುವಂತಹ ಕಂದು ಮಿಶ್ರಿತ ಕಪ್ಪು ಬಣ್ಣದ ಹಾರದ ರೀತಿಯ ಒಂದು ಪಟ್ಟಿ ಇರುತ್ತೆ. ನೀವು ಸುಮ್ಮನೆ ಕೂತಿದ್ದ ಗಮನಿಸ್ತಾ ಇದ್ರೆ ಅದು ಕುತ್ತಿಗೆಯ ಸುತ್ತ ಒಂದು ಕಂದು ಮಿಶ್ರಿತ ಕಪ್ಪು ಬಣ್ಣದ ಪಟ್ಟಿಯ ತರ ಇದೆ. ಅದು ಮಧ್ಯಭಾಗದಲ್ಲಿ ಸ್ವಲ್ಪ ತುಂಡಾದ ಹಾಗೆ ಕಾಣುತ್ತೆ, ಹಾರ ಹಾಕಿದ್ದಾರೇನೋ ಯಾರೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಬಾಲ ಉದ್ದವಾಗಿರುತ್ತೆ, ಕಂದು ಬಣ್ಣದಿಂದ ಕೂಡಿರುತ್ತೆ ಹಾಗೂ ಬಿಳಿ ಬಣ್ಣದ ಮಚ್ಚೆಯನ್ನ ಬಾಲದ ತುದಿಯ ಕೆಳಭಾಗದಲ್ಲಿ ಹೊಂದಿರುತ್ತೆ. ಹೆಣ್ಣು ಪಕ್ಷಿ ಗಂಡು ಪಕ್ಷಿಗಳು ಎರಡೂ ಕೂಡ ಕೆಂಪು ಮೀಸೆಯನ್ನ ಹೊಂದಿರುತ್ತೆ, ಆದ್ರೆ ಎಳೆಯ ಮರಿಗಳಲ್ಲಿ ಈ ರೀತಿಯ ಯಾವುದೇ ಕೆಂಪು ಬಣ್ಣದ ಮಚ್ಚೆಗಳು ಇರೋದಿಲ್ಲ. ಸಾದಾ ಮರಿಗಳಾಗಿ ಹುಟ್ಟುತ್ತೆ. 2-3 ವರ್ಷಗಳ ಸಮಯದಲ್ಲಿ ಅವಕ್ಕೆ ಈ ಕೆಂಪು ಬಣ್ಣದ ಮಚ್ಚೆ ಅಥವಾ ಕೆಂಪು ಬಣ್ಣದ ಮೀಸೆ ಸೃಷ್ಟಿಯಾಗೋದಕ್ಕೆ, ಮೂಡೋದಕ್ಕೆ ಶುರುವಾಗುತ್ತೆ ಅಥವಾ ರೂಪಾಂತರವಾಗೋದಕ್ಕೆ ಶುರುವಾಗುತ್ತೆ ಅನ್ಬಹುದು. ಈ ಪಕ್ಷಿಯ ಶಬ್ದವನ್ನ ನೀವೆಲ್ಲ ಕೇಳಿರ್ತೀರಲ್ಲ, ಒಂದ್ಸರಿ ಕೇಳಿಸ್ಕೊಂಬರೋಣ ಬನ್ನಿ ಯಾವ ತರ ಕೂಗುತ್ತೆ ಅಂತ.

ಕೇಳಿದ್ರಲ್ಲ, ಮಳೆಯ ಹಿನ್ನೆಲೆಯಲ್ಲಿ ಒಂದು ಮುದ್ದಾದ ಹಾಡನ್ನ ಪಿಕಳದ ಧ್ವನಿಯಲ್ಲಿ ಕೇಳಿದ್ರಲ್ಲ. ಕನ್ನಡದಲ್ಲಿ ಇದರ ಹೆಸರನ್ನ ಕರೆಯೋದೇ ಖುಷಿ. ಪಿಕಳಾರ ಅನ್ನೋದು 7-8 ಜಾತಿಯ ಪಕ್ಷಿಗಳಿಗೆ ಪಿಕಳಾರ ಅಂತಾನೆ ಕರಿತೀವಿ. ಅದರಲ್ಲಿ ನಾವು ಇವತ್ತು ಮಾತಾಡ್ತಿರುವಂತಹ ಪಕ್ಷಿ ಕೆಮ್ಮೀಸೆ ಪಿಕಳಾರ. ಕೆಂಪು ಬಣ್ಣದ ಮೀಸೆ ಹೊಂದಿರೋದ್ರಿಂದ ಕೆಮ್ಮೀಸೆ ಪಿಕಳಾರ ಅಂತ ಕರಿಬಹುದು. ಸಾಧಾರಣವಾಗಿ ಇದರ ಜೀವಿತಾವಧಿ 11 ವರ್ಷಗಳ ಅವಧಿಯನ್ನ ಹೊಂದಿರುತ್ತೆ. ಅದಕ್ಕಿಂತ ಹೆಚ್ಚು ಬದುಕಿರುವಂತಹ ಉದಾಹರಣೆಗಳು ಕಡಿಮೆ. ಅವುಗಳ ಆವಾಸ ಸ್ಥಾನ ನಷ್ಟ, ಶತ್ರುಗಳಿಂದ ಆಗುವಂತಹ ದಾಳಿ ಇವೆಲ್ಲವನ್ನ ಆಧರಿಸಿ 11 ವರ್ಷಗಳು ಈ ಪಕ್ಷಿ ಬದುಕುತ್ತೆ ಅನ್ನುವಂತಹ ಅಂದಾಜನ್ನ ಕೊಡಬಹುದು. ಕೆಮ್ಮೀಸೆ ಪಿಕಳಾರ ಸಾಧಾರಣವಾಗಿ ಸರ್ವಭಕ್ಷಕ ಪಕ್ಷಿ, ಆದರೆ ಪ್ರಮುಖವಾಗಿ ಹಣ್ಣನ್ನೇ ಪ್ರಧಾನವಾಗಿ ಸೇವಿಸುವಂತಹ ಪಕ್ಷಿ ಅಂತ ಕರಿಬಹುದು. ಇದರ ಆಹಾರ ಕ್ರಮದಿಂದ ಅದರ ಜೀವನದ ಆಯಾ ಹಂತಗಳ ಮೇಲೆ ನಿರ್ಧಾರಿತವಾಗಿದೆ. ಅಂದ್ರೆ ಇದರ ಆಹಾರ ಕ್ರಮ ಜೀವನದ ಯಾವ ಹಂತದಲ್ಲಿ ಪಕ್ಷಿ ಇದೆ ಎನ್ನುವುದನ್ನು ಆಧರಿಸಿ ಅದರ ಆಹಾರ ನಿರ್ಧಾರ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಮೊದಲೇ ತಿಳಿಸಿದಂತೆ ದೈನಂದಿನ ಆಹಾರದ 70-80% ಭಾಗ ಹಣ್ಣುಗಳಿಂದಲೇ ಕೂಡಿರುತ್ತೆ. ಇದನ್ನ ಫ್ರುಗಿವೋರ್ ಅಥವಾ ಹಣ್ಣನ್ನೇ ಪ್ರಧಾನವಾಗಿ ಆಹಾರ ಸ್ವೀಕರಿಸುವಂತ ಪಕ್ಷಿ ಅಂತ ಕರಿಬಹುದು. ಆದರೆ ಅದಷ್ಟೇ ಅಲ್ಲದೆ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಪ್ರಧಾನವಾಗಿ ಮಾಂಸಾಹಾರವನ್ನ ಕೀಟಾಹಾರವನ್ನ ಮಾಡುವಂತ ಪಕ್ಷಿ ಕೂಡ ಆಗಿದೆ. ಇವುಗಳು ಮೃದುವಾದ, ಸಿಹಿಯಾದ, ರಸಭರಿತವಾದ ಮತ್ತು ಕೀಳಲು ಸುಲಭವಾಗಿರುವಂತಹ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸುತ್ತೆ. ಪ್ರಮುಖವಾಗಿ ಬಾಳೆ, ಪಪ್ಪಾಯಿ, ಮಾವು, ಪೇರಳೆ, ಸಪೋಟ, ನೇರಳೆ, ಹಿಪ್ಪು ನೇರಳೆ, ಅಂಜೂರ, ಆಲ, ಅತ್ತಿ, ಬಸರಿ, ಗೋಣಿ ಮರದ ಹಣ್ಣುಗಳು ಇವುಗಳಿಗೆ ಬಲು ಇಷ್ಟ ಅಂತ ಹೇಳಬಹುದು. ಜೀರ್ಣಕ್ರಿಯೆಯಲ್ಲಿ ಈ ಪಕ್ಷಿಗಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ನಾವೆಲ್ಲ ಕರವೀರ ಅನ್ನುವಂತಹ ಒಂದು ಸಸ್ಯವನ್ನು ನಮ್ಮ ಮನೆ ಹತ್ರ ನೋಡಿರ್ತೀವಿ. ಕರವೀರ ಗಿಡದ ಬಿಡುವಂತಹ ಹೂವು, ಹಣ್ಣು, ಕಾಯಿ, ಎಲೆ ಎಲ್ಲವೂ ಕೂಡ ಸಸ್ತನಿಗಳಿಗೆ ಅತ್ಯಂತ ವಿಷಪ್ರಾಯವಾದದ್ದು ಅಂತ ಹೇಳ್ಬೋದು. ಅದನ್ನ ತೆಗೆದುಕೊಂಡ್ರೆ ಕ್ಷಣ ಮಾತ್ರದಲ್ಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಆದ್ರೆ ಸಸ್ತನಿಗಳಾಗಿದ್ರೂ ಕೂಡ ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಪಕ್ಷಿಗಳು ಕೂಡ ಇವುಗಳನ್ನು ಸೇವಿಸೋದಿಲ್ಲ. ಆದ್ರೆ ಈ ನಮ್ಮ ಕೆಮ್ಮೀಸೆ ಪಿಕಳಾರಕ್ಕೆ ಒಂದು ವಿಶೇಷವಾದಂತಹ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಕರವೀರದ ಹಣ್ಣನ್ನ ತಿಂದು ಅರಗಿಸಿಕೊಳ್ಳುವಂತಹ ಶಕ್ತಿ ಇರುವಂತಹ ಏಕಮಾತ್ರ ಪಕ್ಷಿ ಅಂತ ಕರಿಬಹುದು. ಬೇರೆ ಯಾವ ಪಕ್ಷಿಗಳು ಕೂಡ ಕರವೀರದ ಹಣ್ಣನ್ನ ತಿನ್ನೋದಿಲ್ಲ. ಇದರಕ್ಕೆ ನಾವು ಸುಮಾರು ಬೇರೆ ಬೇರೆ ಹೆಸರುಗಳಿಂದ ಕರವೀರವನ್ನ ಕರಿತೀವಿ. ಕಾಡು ಕಣಗಿಲೆ, ಗಂಟೆ ಹೂವು ಎಂತೆಲ್ಲ ಕರಿತೀವಲ್ಲ, ಅದೇ ಗಿಡದ ಹಳದಿ ಬಣ್ಣದ ಹೂವು ಅತ್ಯಂತ ಅಪಾಯಕಾರಿಯಾದ ವಿಷ. ಅದನ್ನ ಸೇವಿಸಿ ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಪ್ರಕೃತಿ ಇದಕ್ಕೆ ನೀಡಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ವಯಸ್ಕ ಪಿಕಳಾರ ಪಕ್ಷಿಗಳು ಇದೇ ಹಣ್ಣನ್ನೇ ಹೆಚ್ಚು ಇಷ್ಟಪಟ್ಟರೂ ಸಹ ವಸಂತ, ಬೇಸಿಗೆ ಅಥವಾ ಸಂತಾನೋತ್ಪತ್ತಿಯ ಋತುಗಳಲ್ಲಿ ಪೌಷ್ಟಿಕಾಂಶಗಳಿಗಾಗಿ ಕೀಟಗಳನ್ನ ಬೇಟೆಯಾಡುವಂತಹ ಪ್ರಸಂಗವನ್ನ ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ಅವುಗಳಲ್ಲಿ ನೊಣ, ಸಣ್ಣ ಜೀರುಂಡೆಗಳು, ದುಂಬಿಗಳು, ಇರುವೆಗಳು, ಜೇಡಗಳು, ಮಿಡತೆಗಳು, ಗೆದ್ದಲುಗಳೇ ಇವುಗಳ ಪ್ರಮುಖವಾದಂತಹ ಆಹಾರ ಅಂತ ಕರಿಬಹುದು. ಇದಷ್ಟೇ ಅಲ್ಲದೆ ಸಿಹಿ ಹೆಚ್ಚು ಇಷ್ಟಪಡೋದ್ರಿಂದ ದಾಸವಾಳ, ಕೇಪುಳ ಆ ತರದ ದೊಡ್ಡ ದೊಡ್ಡ ಹೂವುಗಳ ಬುಡದಲ್ಲಿ ಇರುವಂತಹ ಮಧುವನ್ನ ಕೂಡ ಸಂಗ್ರಹಿಸೋದನ್ನ ನೀವು ಹೂವಿನ ಉದ್ಯಾನಗಳಲ್ಲಿ, ಹೂವಿನ ತೋಟಗಳಲ್ಲಿ ನೋಡಬಹುದು. ಹೀಗೆ ಪಿಕಳಾರಗಳು ನೇರವಾಗಿ ಅಲ್ಲದಿದ್ದರೂ ಕೂಡ ತಮಗೆ ಗೊತ್ತಿಲ್ಲದಂತೆ ಪರಾಗಸ್ಪರ್ಶದ ಕ್ರಿಯೆಯಲ್ಲೂ ಕೂಡ ತಮ್ಮ ಕೊಡುಗೆಯನ್ನ ನೀಡುತ್ತೆ. ಇವುಗಳು ಹೂವನ್ನ ಮಕರಂದವನ್ನ ಹೀರಬೇಕಾದ್ರೆ ಒಂದು ವಿಶೇಷವಾದ ಶಬ್ದವನ್ನ ಮಾಡುತ್ತೆ. ಅದು ಯಾವ ರೀತಿಯ ಶಬ್ದ ಅಂತ ಕೇಳೋಣ ಬನ್ನಿ.

0: ತಾಯಿ ಮತ್ತೆ ತಂದೆ ಪಕ್ಷಿಗಳೆರಡೂ ಕೂಡ ಸೇರಿ ಸಣ್ಣ ಮರಿಗೆ ಆಹಾರವನ್ನ ತೆಗೆದುಕೊಳ್ಳುವಂತಹ ಕ್ರಮವನ್ನ ತಿಳಿಸಬೇಕಾದ್ರೆ ತಾಯಿ ಪಕ್ಷಿ ಜೋರಾಗಿ ಕೂಗ್ತಾ ಅದಕ್ಕನ್ನ ನಿಗ್ರಹ ಮಾಡುವಂತಹ ಶಬ್ದ ಇದು ಅಂದ್ರೆ ಖಂಡಿತ ತಪ್ಪಾಗಲ್ಲ. ತಂದೆ ತಾಯಿಯಂದ್ರು ಮಕ್ಕಳಿಗೆ ಹೇಗೆ ತಪ್ಪು ಮಾಡಿದಾಗ ಮಾಡದೇ ಇರೋ ರೀತಿ ನೋಡೋದಕ್ಕೆ ಜೋರು ಮಾಡ್ತಾರೆ, ಅದೇ ರೀತಿಯ ಕ್ರಮ ಪಕ್ಷಿಗಳಲ್ಲೂ ಕೂಡ ಇದೆ. ಅದೇ ಧ್ವನಿಯನ್ನ ನೀವು ಕೇಳಿದ್ದು, ದಿನನಿತ್ಯ ಈ ಧ್ವನಿಯನ್ನ ನೀವು ಕೇಳಬಹುದು. ಮನೆ ಹತ್ರ ಹಾರುವಾಗ ಪಕ್ಷಿಗಳ ಗುಂಪಿನಲ್ಲಿ ಈ ರೀತಿಯ ಗಲಾಟೆಯನ್ನು ಮಾಡ್ತಾ ಹಣ್ಣುಗಳನ್ನ ಹೂವಿನ ಮಕರಂದವನ್ನು ಸೇರಿಸ್ತಾ ಇರತ್ತೆ. ಇದನ್ನ ನೀವು ಸುಲಭವಾಗಿ ಗುರುತಿಸಬಹುದು. ಇವುಗಳು ಮೊದಲೇ ಹೇಳಿದ ಹಾಗೆ ದಾಸವಾಳ ಕೇಪುಲದಂತಹ ದೊಡ್ಡ ದೊಡ್ಡ ಹೂಗಳ ಬುಡದಲ್ಲಿರುವಂತಹ ಮಕರಂದವನ್ನ ಅಂದ್ರೆ ಸಿಹಿಯಾದ ದ್ರವವನ್ನ ಸೇರಿಸೋದಕ್ಕೆ ತುಂಬಾ ಇಷ್ಟಪಡುತ್ತೆ. ಹಣ್ಣನ್ನೇ ಹೆಚ್ಚು ಇಷ್ಟಪಟ್ಟರೂ ಸಹ ಹಣ್ಣು ಮತ್ತೆ ಅದರ ಬೀಜಗಳನ್ನ ಜೀರ್ಣಿಸಿಕೊಳ್ಳುವಂತಹ ಶಕ್ತಿಯನ್ನ ಎಳೆಯ ಮರಿಗಳಿಗೆ ಇರೋದಿಲ್ಲ. ಅವುಗಳು ಗೂಡು ಬಿಟ್ಟು ಸ್ವಂತವಾಗಿ ಹಾರಿ ಆಹಾರವನ್ನ ಹುಡುಕುವವರೆಗೂ ಕೂಡ ತಾಯಿ ತಂದೆ ಪಕ್ಷಿಗಳೇ ಮೃದುವಾದ ಕೀಟಗಳು, ಎಳೆಯ ಹುಳಗಳ ಮರಿಗಳು ಇಂತಹ ಮೃದುವಾದ ಕೀಟಗಳನ್ನ ತಂದು ಮರಿಗಳಿಗೆ ಆಹಾರವಾಗಿ ತಿನ್ನಲು ಕೊಡುತ್ತವೆ. ಹಾಗಾಗಿ ಮರಿಗಳು ಎಳೆಯ ವಯಸ್ಸಿನಲ್ಲಿ ಸಂಪೂರ್ಣವಾದ ಕೀಟಾಹಾರಿಗಳಾಗಿರುತ್ತೆ. ತದನಂತರವೇ ಅವು ಫಲಾಹಾರಿಗಳಾಗಿ ಅಥವಾ ಹಣ್ಣನ್ನೇ ಪ್ರಧಾನವಾಗಿ ಆಹಾರವಾಗಿ ಸೇವಿಸೋದಕ್ಕೆ ಶುರು ಮಾಡ್ತವೆ. ಪಿಕಳಾರಗಳು ಅಥವಾ ಕೆಮ್ಮೀಸಿ ಪಿಕಳಾರ ಫೆಬ್ರವರಿಯಿಂದ ಆಗಸ್ಟ್ ವರೆಗೆ ಗೂಡನ್ನು ಕಟ್ಟುವಂತಹ ಸಮಯ. ಪೊದೆಗಳ ಕವಲುಗಳಲ್ಲಿ ನಾರು, ಹುಲ್ಲು, ಒಣಗಿದ ಎಲೆ, ಪಾಚಿ ಇಂತಹವುಗಳನ್ನು ಸೇರಿಸಿ ಗೂಡನ್ನು ನಿರ್ಮಿಸುತ್ತೆ. ಗೂಡಿನ ಒಳಭಾಗ ಹೊರಟಾಗದಂತೆ ಅತ್ಯಂತ ಸೂಕ್ಷ್ಮವಾಗಿ ಬೇರು, ಎಲೆಯ ಸಿಬಿರು, ಮೃದುವಾದ ಹುಲ್ಲಿನ ಎಲೆ, ಕೆಲವು ಪ್ರಾಣಿಗಳ ಕೂದಲುಗಳು ರೋಮಗಳಿಂದಲೂ ಕೂಡ ನೇಯ್ದು ಒಳಭಾಗವನ್ನ ಮೆತ್ತಗಾಗಿರುವಂತೆ ನೋಡಿಕೊಳ್ಳುತ್ತೆ. ನಿಮ್ಮ ಮನೆಯ ಬಳಿಯಲ್ಲಿ ಇದರ ಗೂಡು ಕಟ್ಟಿದೆ ಅಂದ್ರೆ ಗೂಡು ಬಿಟ್ಟು ಹೋದ ನಂತರ ನೀವು ಒಳಭಾಗವನ್ನ ಪರೀಕ್ಷೆ ಮಾಡಿ ನೋಡಿದ್ರೆ ಎಷ್ಟು ಮೃದುವಾಗಿರುತ್ತೆ ಅಂದ್ರೆ ಆ ಮೃದುವಾಗಿರೋದಕ್ಕೆ ಮಾಡುವಂತಹ ಸೂಕ್ಷ್ಮವಾದ ಕೆಲಸ ಅತ್ಯಂತ ಕಷ್ಟಕರವಾಗಿದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಆ ಪಕ್ಷಿಗಳಿಗೆ ನಮ್ಮ ರೀತಿಯಲ್ಲಿ ಎರಡು ಕೈಗಳು ಇರೋದಿಲ್ಲ. ಹಾಗಾಗಿ ಕೊಕ್ಕು ಮತ್ತೆ ಕಾಲನ್ನೇ ಉಪಯೋಗಿಸಿ ಅಷ್ಟು ಸೂಕ್ಷ್ಮವಾಗಿ ಗೂಡಿನ ಒಳಭಾಗವನ್ನ ಮೃದುವಾಗಿಸೋದಕ್ಕೆ ಕೆಲಸವನ್ನ ಮಾಡುತ್ತೆ. ಗೂಡುಗಳನ್ನ ಕವಲು ಪೊದೆ, ದಟ್ಟವಾದ ಪೊದೆಗಳು, ಮನೆ ಮೇಲಿಟ್ಟಿರುವಂತಹ ಪಾಟ್ಗಳು, ಜಟಿಲವಾಗಿರುವಂತಹ ಬಳ್ಳಿಗಳ ಹಂದರ, ಕೆಲವೊಮ್ಮೆ ಮನೆಯ ಕಿಟಕಿ ಬಾಗಿಲುಗಳ ಮುಖಾಂತರ ಒಳಬಂದು ಮನೆಯ ಸಜ್ಜ ಮೇಲ್ಭಾಗದಲ್ಲೂ ಕೂಡ ಗೂಡನ್ನ ಕಟ್ಟುತ್ತೆ. ಇದು ಮನುಷ್ಯನಿಗೆ ಅತ್ಯಂತ ಹತ್ತಿರದಲ್ಲೇ ವಾಸಿಸುವಂತಹ ಪಕ್ಷಿ. ಮನುಷ್ಯನ ಆಶ್ರಯ ಸಿಕ್ಕಿದ್ರೆ ಖುಷಿಯಾಗಿ ಸಂತೋಷವಾಗಿ ಮನುಷ್ಯನ ಆಶ್ರಯದಲ್ಲೇ ಬದುಕುವಂತಹ ಪಕ್ಷಿ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಗೂಡನ್ನ ನಿರ್ಮಿಸೋದಕ್ಕೆ ಸ್ವಾಭಾವಿಕವಾಗಿ 7-10 ದಿನಗಳ ಸಮಯವನ್ನ ತೆಗೆದುಕೊಳ್ಳುತ್ತೆ. ಕೆಮ್ಮೀಸಿ ಪಿಕಳಾರದ ಮೊಟ್ಟೆಗಳು ಸಾಧಾರಣವಾಗಿ ಮಂದವಾದ ಗುಲಾಬಿ ಅಥವಾ ಬಿಳಿ ಬಣ್ಣದಲ್ಲಿ ಇರುತ್ತೆ. ಮೊಟ್ಟೆಗಳ ಮೇಲ್ಮೈನಲ್ಲಿ ಹಲವಾರು ಚುಕ್ಕೆ ಅಥವಾ ಮಚ್ಚೆಗಳಿರುತ್ತೆ. ಪುಟ್ಟ ಪುಟ್ಟ ಪುಟ್ಟ ಪುಟ್ಟ ಡಾಟ್ಸ್ ರೀತಿ ಇರುತ್ತೆ. ನೀವು ಅದನ್ನ ಸುಲಭವಾಗಿ ಮೊಟ್ಟೆಗಳನ್ನು ನೋಡಿದಾಗ ಮಚ್ಚೆಗಳನ್ನ ಅಥವಾ ಚುಕ್ಕೆಗಳನ್ನ ಗುರುತಿಸಬಹುದು. 2-4 ಮೊಟ್ಟೆಗಳನ್ನ ಸಾಧಾರಣವಾಗಿ ಒಂದು ಋತುವಿನಲ್ಲಿ ಇಡುತ್ತೆ. ಕಾವು ಕೊಡುವ ವೇಳೆ ಗಂಡು ಮತ್ತೆ ಹೆಣ್ಣು ಪಕ್ಷಿಗಳು ಎರಡೂ ಸೇರಿ ಒಟ್ಟಾಗಿ ಕುಳಿತು 12-14 ದಿನಗಳ ಕಾಲ ಕಾವನ್ನು ನೀಡುತ್ತೆ. ಇಂತಹ ಪಕ್ಷಿಗಳಿಗೆ ಅಂದ್ರೆ ಜವಾಬ್ದಾರಿಯನ್ನು ಸಮಾನವಾಗಿ ಹಂಚಿಕೊಳ್ಳುವಂತಹ ಪಕ್ಷಿಗಳಿಗೆ ಏಕಸಂಗಾತಿಯ ಪಕ್ಷಿ ಅಥವಾ ಮೊನೋಗಾಮಸ್ ಅಂತ ಕರಿತೀವಿ. ರಾಜಸ್ಥಾನವನ್ನ ಬಿಟ್ಟು ಭಾರತದ ಎಲ್ಲಾ ಭಾಗಗಳಲ್ಲಿ ಹಾಗೂ ಬರ್ಮಾ, ಪಾಕಿಸ್ತಾನ, ಬಾಂಗ್ಲಾದೇಶ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ, ಯುಎಸ್ಎ, ಹವಾಯಿ, ಫ್ಲೋರಿಡಾ, ಮಾರಿಷಸ್, ಅಮೆರಿಕದ ಭಾಗಗಳಲ್ಲೂ ಕೂಡ ಈ ಪಕ್ಷಿಯನ್ನ ಸುಲಭವಾಗಿ ಎಲ್ಲ ಕಡೆಯಲ್ಲೂ ಗುರುತಿಸಬಹುದು. ಮೊದಲೇ ಹೇಳಿದ ಹಾಗೆ ಅತ್ಯಂತ ಗಲಾಟೆಗಾರ ಪಕ್ಷಿ ಕೆಮ್ಮೀಸೆ ಪಿಕಳಾರ. ಅಪಾಯಕಾರಿಯಾದಂತಹ ಯಾವುದೇ ಪ್ರಾಣಿ ಅಥವಾ ಯಾವುದೇ ಒಂದು ಪರಿಸರದಲ್ಲಿ ಅಪಾಯ ಇದೆ ಅಂತ ತನಗೆ ಗೊತ್ತಾದ ತಕ್ಷಣ ಜೋರಾದ ಕರೆಯ ಮೂಲಕ ಇಡೀ ಪಕ್ಷಿ ಸಂಕುಲಕ್ಕೆ ಎಚ್ಚರವನ್ನ ಅಥವಾ ಅಪಾಯದ ಕೂಗನ್ನ ತಲುಪಿಸುವಂತಹ ಕೆಲಸವನ್ನ ಮೊದಲು ಈ ಪಕ್ಷಿಗಳು ಮಾಡುತ್ತೆ. ಪರ್ಷಿಯಾ ಮತ್ತು ಅರೇಬಿಯಾ ದೇಶದ ಪುರಾಣಗಳಲ್ಲಿ ಸಾಹಿತ್ಯಗಳಲ್ಲಿ ಕೂಡ ಬುಲ್ಬುಲ್ ಅಂತ ಹೆಸರಿನಿಂದಲೇ ಒಂದು ವಿಶೇಷವಾದ ಸ್ಥಾನದಿಂದ ಗುರುತಿಸಲ್ಪಡುತ್ತೆ ನಮ್ಮ ಕೆಮ್ಮೀಸೆ ಪಿಕಳಾರ. ಇವುಗಳ ಕರುಳಿನ ಮೂಲಕ ಹಾದು ಹೋಗುವಂತಹ ಬೀಜಗಳು ಅತ್ಯಂತ ಉತ್ತಮವಾಗಿ ಮೊಳಕೆಯಾಡುತ್ತೆ ಅನ್ನೋದು ಪರ್ಷಿಯಾ ದೇಶದಲ್ಲಿ ಹಾಗೆ ಅದಷ್ಟೇ ಅಲ್ಲದೆ ಅರೇಬಿಯಾದಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ನಂಬಿಕೆ ಅಂತ ಹೇಳ್ಬೋದು. ಮಾರಿಷಸ್, ಆಸ್ಟ್ರೇಲಿಯಾಗಳಲ್ಲೂ ಕೂಡ ಈ ರೀತಿಯ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಈ ಪಕ್ಷಿಗೆ ಆಹಾರವಾಗಿ ಹಣ್ಣುಗಳನ್ನು ಕೊಟ್ಟಾಗ ಅದರ ಹಿಕ್ಕೆಯಲ್ಲಿ ಬರುವಂತಹ ಬೀಜಗಳಿಂದ ಒಂದು ದೃಢವಾದ, ಒಂದು ಸುಂದರವಾದ ಗಿಡಗಳು ಮೂಡುತ್ತೆ, ಒಂದು ಗುಣಮಟ್ಟದ ಬೀಜಗಳು ದೊರೆಯುತ್ತೆ ಅನ್ನೋದು ಆಸ್ಟ್ರೇಲಿಯಾ ದೇಶದ ಜನರ ನಂಬಿಕೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಪಕ್ಷಿಗಳು ಎಷ್ಟು ಸಂಘಜೀವಿ ಅನ್ನೋದನ್ನ ಈ ಪಕ್ಷಿಗಳು ನಿರೂಪಿಸ್ತವೆ ಅಂತಂದ್ರೆ ಯಾವುದಾದ್ರೂ ಮರದ ಹಾವುಗಳು, ಅಪಾಯಕಾರಿಯಾಗಿ ಬರುವಂತಹ ಕಾಗೆಗಳು ಅಥವಾ ಮೊಟ್ಟೆ ಮತ್ತೆ ಮರಿಗಳನ್ನ ಕವಲಿಸೋಕೆ ಬರುವಂತಹ ಯಾವುದೇ ಅಪಾಯಕಾರಿ ಜೀವಿಗಳನ್ನ ಹಿಡಿದು ತಿನ್ನೋದ್ರಲ್ಲಿ ಹಾವುಗಳು ಹತ್ರ ಬರ್ತಾ ಇದೆ ಅಂತ ಗೊತ್ತಾದ್ರೆ ಮೊದಲ ಕರೆಯನ್ನ ಕೊಟ್ಟು ಅದು ಯಾವುದೇ ಗೂಡಾಗಿರ್ಲಿ ತನ್ನದೇ ಗೂಡಾಗಿರ್ಬೇಕು ಅಂತ ಇಲ್ಲ. ಮನುಷ್ಯರಾದ್ರೆ ತನ್ನ ಗೂಡಿಗೆ ಏನಾದ್ರು ತೊಂದರೆ ಆಯ್ತು ಅಥವಾ ತನ್ನ ಮನೆಗೆ ತೊಂದರೆ ಆಯ್ತು ಅಂದ್ರೆ ಮಾತ್ರ ಅಪಾಯ ಆಗಿದೆ ಅಂತ ಹತ್ರಕ್ಕೆ ತಕ್ಷಣ ಬರ್ತಾನೆ. ಬೇರೆಯವ್ರ ಮನೆಗೆ ಅಪಾಯ ಆಗಿದ್ರೆ ನಮ್ಗೇನಾಗ್ಬೇಕು ಅಂತ ನಾವೆಲ್ಲ ಹೊರಟೋಗ್ತಿವಿ. ಆದ್ರೆ ಪಿಕದಾರ ಪಕ್ಷಿ ಆ ರೀತಿ ಅಲ್ಲ. ಯಾವ್ದಾದ್ರು ಬೇರೆ ಪಕ್ಷಿಯ ಗೂಡಿಗೆ ಈ ರೀತಿ ಅಪಾಯಕಾರಿ ವೈರಿಗಳು ಹೋಗ್ತಾ ಇದೆ ಅಂತ ಗೊತ್ತಾದ್ರೂ ಕೂಡ ದೊಡ್ಡ ಕೂಗನ್ನ ಅಪಾಯಕಾರಿ ಕರೆಯನ್ನ ಮೊಳಗಿಸಿ ಎಲ್ಲಾ ಪಕ್ಷಿಗಳನ್ನು ಒಗ್ಗಟ್ಟಾಗಿ ಸೇರಿಸಿ ಆ ಗೂಡನ್ನ ಮೊಟ್ಟೆ ಮರಿಗಳನ್ನ ಉಳಿಸೋದಕ್ಕೆ ಮೊದಲ ಹೆಜ್ಜೆಯನ್ನ ಇಡುವಂತಹ ಪಕ್ಷಿಗಳೇ ನಮ್ಮ ಕೆಮ್ಮೀಸೆ ಪಿಕಳಾರ ಅಥವಾ ಪಿಕಳಾರ ಜಾತಿಯ ಪಕ್ಷಿಗಳು. ಈ ರೀತಿಯ ಒಂದು ನಡವಳಿಕೆ ಖಂಡಿತ ನಮ್ಮ ಮನುಷ್ಯರಲ್ಲೂ ಕೂಡ ಇಂದಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕ ಅಂತ ಹೇಳ್ಬೋದು. ಯಾಕಂದ್ರೆ ನಗರೀಕರಣದಿಂದ ಒಂದು ಕುಟುಂಬ ಅಂದ್ರೆ ಎರಡರಿಂದ ಮೂರು ಜನಕ್ಕೆ ಬಂದಿದ್ದೀವಿ, ಗಂಡ ಹೆಂಡತಿ ಅಥವಾ ಒಂದು ಮಗು ಅಂತ. ಅದನ್ನ ಬಿಟ್ಟು ಅಕ್ಕಪಕ್ಕದ ಮನೆಯಲ್ಲಿ ಕೂಡ ಯಾರಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಒಂದು ಸಮಾಜ ಒಂದು ಸಂಘ ಅಂತಂದಾಗ ಈ ಪಕ್ಷಿಗಳಿಂದ ನಾವು ಕಲ್ತ್ಕೊಳ್ಬೇಕಾಗಿದ್ದು ಹಲವಾರು ವಿದ್ಯಮಾನಗಳಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಇಂತಹ ಒಂದು ಗಲಾಟೆಗಾರ ಪಕ್ಷಿಯನ್ನ ನೀವೆಲ್ಲ ಮನೆ ಹತ್ರ ಸುಲಭವಾಗಿ ಗುರುತಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಿಮ್ಮ ಮನೆಗಳ ಬಳಿಯಲ್ಲೇ ಓಡಾಡುವಂತಹ ಒಂದು ತಲೆ ಮೇಲೆ ಕಪ್ಪು ಬಣ್ಣದ ಜುಟ್ಟಿರುವಂತಹ ಕೆನ್ನೆಯ ಮೇಲೆ ಕೆಂಪು ಬಣ್ಣದ ಮೀಸೆಯನ್ನ ಹೊಂದಿರುವ ಪಕ್ಷಿ ನಮ್ಮ ಕೆಮ್ಮೀಸೆ ಪಿಕಳಾರ. ಹಾಗಾಗಿ ಇದರ ಎಲ್ಲ ವಿಷಯಗಳನ್ನ ನಿಮ್ಮ ಮಕ್ಕಳಿಗೂ ತಿಳಿಸಿ ಹಾಗೂ ನೀವು ಈ ವಿಷಯಗಳನ್ನ ಹಂಚಿ ಅಂತ ತಿಳಿಸ್ತಾ ಇಂದಿನ ಕೆಮ್ಮೀಸೆ ಪಿಕಳಾರದ ಪಕ್ಷಿ ಪ್ರಪಂಚದ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:45. ಕಾರ್ಯಕ್ರಮ ನನ್ನ ಹಾಡು ನನ್ನ ಆಯ್ಕೆ. ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ ಮಂಗಳೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ಆನಂದ್ ಹಾಗೂ ಮನ್ವಿತ್ ಅವರು. ದೀಪ ಚಿತ್ರದಿಂದ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಈ ಪತ್ರವನ್ನು ಬರೆದಿದ್ದಾರೆ. ಅವರಿಗಾಗಿ ಹಾಗೆಯೇ ನಮ್ಮೆಲ್ಲ ಕೇಳುಗರಿಗಾಗಿ ಕೇಳೋಣ ಈಗ ವಾಣಿ ಜಯರಾಮ್ ಅವರ ಸ್ವರದಲ್ಲಿ ದೀಪ ಚಿತ್ರದ ಗೀತೆಯನ್ನು.

ನೀವು ಕೂಡ ನಿಮ್ಮ ಮೆಚ್ಚಿನ ಗೀತೆಗಳನ್ನ ನಮ್ಮ ನಿಲಯದಿಂದ ಕೇಳಬೇಕು ಅಂದ್ರೆ ನಮಗೆ ಪತ್ರವನ್ನ ಬರೀಬೇಕು. ಪತ್ರ ಬರೆಯೋದಕ್ಕೆ ನಮ್ಮ ವಿಳಾಸ ಆಗಿದೆ ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಆಕಾಶವಾಣಿ ಜೆಪಿಎಸ್ ಕಾಲೋನಿ ಭದ್ರಾವತಿ. ಹೀಗೆ ಪತ್ರವನ್ನ ಬರೆಯೋದ್ರ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಳನ್ನ ಪ್ರತಿ ಸೋಮವಾರ ಬೆಳಿಗ್ಗೆ 9:45 ಹಾಗೆ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತೇವೆ. ಹಾಗಿದ್ರೆ ಮುಂದಿನ ಗೀತೆ ಯಾರು ಪತ್ರವನ್ನ ಬರೆದಿದ್ದಾರೆ ನೋಡೋದಾದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಂಧನ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹೊಸಕೋಟೆ ತಾಲೂಕು ಎಸ್ ನಾರಾಯಣಕೇರಿ ವಿಲೇಜ್ ನಿಂದ ಪ್ರಕಾಶ್, ಭಾಗ್ಯ, ಹರ್ಷ, ವೆಂಕಟಾಚಾರ್ಯ, ಜಯಮ್ಮ ಹಾಗೂ ಮುರಳಿ ಅವರು ಪತ್ರವನ್ನ ಬರೆದಿದ್ದಾರೆ. ಅವರೆಲ್ಲರಿಗಾಗಿ ಹಾಗೆಯೇ ನಮ್ಮೆಲ್ಲ ಕೇಳುವರಿಗಾಗಿ ಬಂಧನ ಚಿತ್ರದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ.

ನಿನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವುದು ನಾನು ನಿಮ್ಮ ಎಫ್ಎಂ ಸಖಿ ಮೀನಯ್ಯನ್. ಕೆಲವರು ನೀವು ಕೂಡ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೆ ನಮ್ಮ ನಿಲಯಕ್ಕೆ ಪತ್ರ ಬರೆಯಬೇಕು. ಪತ್ರ ಬರೆಯೋದಕ್ಕೆ ನಿಮಗೆ ವಿಳಾಸ ಬೇಕಲ್ಲ. ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಆಕಾಶವಾಣಿ ಜೆಪಿಎಸ್ ಕಾಲೋನಿ ಭದ್ರಾವತಿ. ಇಲ್ಲಿನ ಪತ್ರವನ್ನು ಬರೆದು ನಿಮ್ಮ ಮೆಚ್ಚಿನ ಗೀತೆಗಳನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಕೇಳ್ಬೋದು. ಮುಂದಿನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡು ಪತ್ರವನ್ನು ಬರೆದಿದ್ದಾರೆ ಕಡೂರು ತಾಲೂಕು ತಾಳಗೆರೆಯಿಂದ ಭಾಗ್ಯ ಭೀಮರಳಪ್ಪ ಅವರು. ನಿಲಯದಿಂದ ಪ್ರಸಾರವಾಗುವ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಬೇಸಿಗೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ತುಂಬಾ ಅದ್ಭುತ, ಈ ಹಾಡು ನಮಗೆ ತುಂಬಾ ಇಷ್ಟ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಕೇಳಿಕೊಂಡು ಪತ್ರವನ್ನು ಬರೆದಿದ್ದಾರೆ ಭಾಗ್ಯ ಬಿ ಬರಳಪ್ಪ ಅವರು. ಅವರಿಗಾಗಿ ಹಾಗೆ ನಮ್ಮೆಲ್ಲ ಕೇಳುಗರಿಗಾಗಿ ಬೇಸಿಗೆ ಚಿತ್ರದ ಈ ಗೀತೆ ಕೇಳೋಣ.

ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರ ನಡೆದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಂತ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾಯನ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮೀನಾದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯವಾಗಿದೆ 10:40. ಇನ್ನೀಗ ಕಾರ್ಯಕ್ರಮ ಹಾಡು ಮಾತಾಡು. ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ಪದಬಂಧ. ಪದಬಂಧದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೇಳುಗರಿಗೆಲ್ಲರಿಗೂ. ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಿರೋದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾಯನ್. ಪದಬಂಧದಲ್ಲಿ ಯಾವ ರೀತಿ ಪದಗಳನ್ನು ಕೊಡ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರ ಸ್ನೇಹಿತರೆ. ಕಾರ್ಯಕ್ರಮಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತೇಳಿ ಸಾಕಷ್ಟು ಸಂದೇಶಗಳು ಬಂದಿದೆ. ಒಂದು ಗೀತೆಯ ನಂತರ ಸಂದೇಶಗಳನ್ನು ಓದ್ತಾ ನಿಮಗೆ ಪದಬಂಧದ ಪ್ರಶ್ನೆಯನ್ನು ಕೂಡ ಕೊಡ್ತೇನೆ. ಈಗ ಕೇಳೋಣ ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಓಂ ಚಿತ್ರದ ಗೀತೆಯನ್ನು.

ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಪಾದಬಂಧದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಪಾದಬಂಧದ ಪ್ರಶ್ನೆ ಇದಾಗಿದೆ ಸ್ನೇಹಿತರೆ. ನಾವು ಯಾರಾದರೂ ಮನೆಗೆ ಬಂದರೆ ಅವರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀವಿ. ಆ ರೀತಿ ಮಾಡದಲ್ಲೇ ಇರೋದಕ್ಕೆ ಒಂದು ಪದವನ್ನು ಉಪಯೋಗಿಸ್ತೀವಿ. ಅವರನ್ನು ಬಂದಿದ್ದಾರೆ ಆದರೂ ನಾವು ನೋಡ್ಕೊಳ್ಳಲ್ಲ, ನೀಟಾಗಿ ಬೇಕಾಬಿಟ್ಟಿಯಾಗಿ ನೋಡ್ಕೊಳ್ತೀವಿ. ಬೇಕಾಬಿಟ್ಟಿ ಅನ್ನೋ ಪದಕ್ಕೆ ಇದು ಮತ್ತೊಂದು ಅರ್ಥ ಕೊಡುವಂಥ ಪದ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಕಾಬಿಟ್ಟಿ ಅನ್ನೋ ಪದಕ್ಕೆ ಇರುವಂಥ ಮತ್ತೊಂದು ಪದ ಅಂತಲೇ ಹೇಳ್ಬೋದು. ಆ ಅಕ್ಷರದಿಂದ ಶುರುವಾಗುತ್ತೆ, ನಾಲ್ಕು ಅಕ್ಷರದ ಪದ. ಆ ಅಕ್ಷರದಿಂದ ಶುರುವಾಗುತ್ತೆ, ನಾಲ್ಕು ಅಕ್ಷರದ ಪದ. ಬೇಕಾಬಿಟ್ಟಿ ಅಂತ ಹೇಳಿ ಬಳಸ್ತೀವಲ್ಲ, ಅದಕ್ಕೆ ಸಮನಾದ ಅರ್ಥ ಕೊಡುವಂಥ ಪದ. ಆ ಅಕ್ಷರದಿಂದ ಶುರುವಾಗುತ್ತೆ, ನಾಲ್ಕು ಅಕ್ಷರದ ಪದ. ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆ ಇದಾಗಿದೆ. ಉತ್ತರ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9485722600 ಈ ಸಂಖ್ಯೆಗೆ ಟೈಪ್ ಮಾಡಿದ ಉತ್ತರ, ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಹಾಗೆಯೇ ನಾವು ಕೇಳಿದ ಪ್ರಶ್ನೆಗೆ ಉತ್ತರ, ಇದಿಷ್ಟನ್ನು ಒನ್ ಬೈ ಒನ್ ಟೈಪ್ ಮಾಡಿ ಕಳಿಸಿ 9481572600 ಈ ಸಂಖ್ಯೆಗೆ. ಹಾಡು ಮಾತಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಗೀತೆಯೊಂದಿಗೆ.

ಹಾಡು ಮಾತಾಡುವ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಸಮಯವಾಗಿದೆ 10:11:40. ಕೆಲವರೇ ಬೆಳಗಿನಿಂದ ಕಾರ್ಯಕ್ರಮಗಳ ಕುರಿತಾಗಿ ತಾವು ಸಂದೇಶವನ್ನು ಕಳಿಸಿದ್ದೀರಾ. ಈಗ ಸಂದೇಶವನ್ನು ನೋಡ್ತಾ ಹಾಗೆ ನಿಮ್ಮ ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ. ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರಹಾಸ್ ಕಡಗ ಅವರು ಶುಭೋದಯದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಅರುಣಾಚಲೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ. ಕರ್ಜಿಯವರ ಕಥಾನಕದಲ್ಲಿ ನಮ್ಮ ಕಷ್ಟ ಸುಖಗಳಿಗೆ ಕಾರಣ ಹೊರಗಡೆ ಇಲ್ಲ, ನಮ್ಮೊಳಗೆ ಇದೆ ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ರು ಅಂತ ಹೇಳಿ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದರೆ ನಿಮ್ಮ ಶುಭೋದಯದ ಸಂದೇಶವನ್ನು ಕಳಿಸಿದ್ದಾರೆ. ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರಿನಿಂದ ಹಾಗೆಯೇ ಬೆಳಗಿನ ಭಕ್ತಿಗೀತೆಗಳ ಜೊತೆಗೆ ಮಾಹಿತಿ ಚಿಂತನ ಕರುಣಾಳುಬ ಬಳಕೆ ಸೊಗಸಾದ ಗೀತೆಗಳು ಮಧುರವಾದ ನಿರೂಪಣೆ ಎಲ್ಲ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತೇಳಿ ಚಂದ್ರಿಕಾ ನೇರ್ಲಗುಂಡಿ ಚಂದ್ರಿಕಾ ಜಗನ್ನಾಥ್ ಅವರು ನೇರ್ಲಗುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. 7:45 to 8 ವೇಳೆಗೆ ಪ್ರಸಾರವಾದ ಚಿತ್ರಗೀತೆಗಳು ತುಂಬ ಇಷ್ಟ ಆಯಿತು ಅಂಥೇಳಿ ಮುಕುಂದ ಕಾಳೆ ಶಿವಮೊಗ್ಗದಿಂದ ಹಾಗೆಯೇ ಸಂದೇಶ ಬಂದಿದೆ. ಚಿತ್ರ ಸಂದೇಶಗಳನ್ನು ಕಳಿಸ್ಬೇಡಿ ಅಂತೀವಿ, ಮತ್ತೆ ಅದೇ ಮಿಸ್ಟೇಕ್ ಮಾಡ್ತೀರಾ ಕೇಳಿದ್ರೆ ಆ ಥರ ಮಾಡಿದ್ರೆ ನಮಗೂ ಕೂಡ ಸಂದೇಶ ಓದೋದ್ರಲ್ಲಿ ಅಡಚಣೆ ಆಗುತ್ತೆ, ಹಾಗೆಯೇ ಕಾರ್ಯಕ್ರಮ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ ಬೆಳಗಿನ ಗೀತಾರಾಧನ ಕರ್ಜಿಗೀರ ಕತೆ ಹಾಗೂ ಪಪ್ಪಾಯಿ ಹಣ್ಣಿನ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು. 7:45 ಚಿತ್ರಗೀತೆಗಳು 8:30 ಚಿತ್ರಗೀತೆಗಳು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕಿನಿಂದ ದಿನದ ವಿಶೇಷತೆಯೊಂದಿಗೆ ಮಿಕ್ಸ್ ಮೆಲೋಡಿ ಉತ್ತಮ ಮಾಹಿತಿ ಆಕರ್ಷಕ ಹಾಡುಗಳಿಗೆ ಧನ್ಯವಾದ ಅಂತ ಹೇಳಿದ್ರೆ ಶುಭ ಮುಂಜಾನೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಗಿನ ಭಕ್ತಿಗೀತೆಗಳು ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬಂದವು. ಪ್ರತಿದಿನ ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಮೂಲಕ ಜ್ಞಾನವನ್ನು ನೀಡುತ್ತಿರುವ ನಮ್ಮ ಆಕಾಶವಾಣಿ ಭದ್ರಾವತಿಗೆ ಧನ್ಯವಾದಗಳು ಅಂತೇಳಿ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರದಿಂದ ಹಾಗೆಯೇ ಬಿಹೆಚ್ ಆಂಜನೇಯ ಓಲ್ಟಾನ್ ಭದ್ರಾವತಿಯಿಂದ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನಿಂದ ಕುಪೇಂದ್ರ ಶೆಟ್ಟಿ ಅಥವಾ ಶಾಸ್ತ್ರಿ ಅಂತ ಅನ್ಕೊಳ್ತೀನಿ, ಬೆಳಗ್ಗೆ ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದ ಹಾಡುಗಳು ಸಾಂಗ್ಸ್ ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಅವರ ಗೀತೆ ಬಹಳ ಹಿಡಿಸ್ತು, ಕೇಳಿ ಆನಂದಿಸಿದೆವು, ಪ್ರಸಾರ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು ಅಂತಿದ್ದಾರೆ. ಸಾಧ್ಯವಾದರೆ ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿ ನಮಗೆ ಅನುಕೂಲ ಆಗುತ್ತೆ. ನಮಸ್ತೆ ಮೇಡಮ್, ಅದ್ಭುತ ಮಾಹಿತಿ ಹಾಡುಗಳು ಧನ್ಯವಾದ ಅಂಥೇಳಿ ಮೂಡಲವಿಟ್ಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಸಂದೇಶವನ್ನು ಕಳಿಸಿದರೆ ಬ್ರಹ್ಮಾನಂದ ರಾನಡಿ ವಿದ್ಯಾನಗರ ಶಿವಮೊಗ್ಗದಿಂದ 7:15 ಮೂಡಿ ಬಂದ ಭಾವಗೀತೆಗಳು ತುಂಬ ಚೆನ್ನಾಗಿತ್ತು. ಭಕ್ತಿ ಆಧಾರಿತ ಮನಕ್ಕೆ ಶಾಂತಿ ನೆಮ್ಮದಿ ನೀಡುವ ಚಿತ್ರಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬಂದವು. ನಂತರ ಬಂದ ಆರೋಗ್ಯ ಮಾಹಿತಿ ಉತ್ತಮ ಮಾಹಿತಿಯನ್ನು ಒದಗಿಸಿದ್ರು. ಹಾಗೆಯೇ ಖತಾರ್ ದೇಶದ ಮಾಜಿ ನಾಯಕರು ನಿಧನರಾದ ಹಿನ್ನೆಲೆಯಲ್ಲಿ ಇವತ್ತು ಒಂದು ದಿನದ ಶೋಕಾಚರಣೆಯನ್ನು ಮಾಡಲಾಗ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತ ಹೇಳ್ತಿದ್ದಾರೆ. ಇಂದಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಜೀವನದ ಪರಿಪಾಠ ತಿಳಿಸುವಂತ ಶಾಂತ ಸ್ವರೂಪದ ಚಿತ್ರಗೀತೆಗಳು ಮೂಡಿ ಬಂದವು. ಮನಸ್ಸಿಗೆ ಸಮಾಧಾನ ನೀಡಿದವು. ಪಕ್ಷಿ ಸಂಕುಲದ ಇತಿಹಾಸ ಜೀವನ ಅವುಗಳ ಚಟುವಟಿಕೆ ಕುರಿತು ನೇರವಾಗಿ ವಿವರಣೆ ಮೂಲಕ ತಿಳಿಸುವ ಕಾರ್ಯಕ್ರಮ ಚೆನ್ನಾಗಿತ್ತು. ಕಾರ್ಯಕ್ರಮ ಕೇಳಿದೆ ಕಾರ್ಯಕ್ರಮದ ನಿರೂಪಕರಿಗೆ ವಿಶೇಷ ಅಭಿನಂದನೆಗಳು. ಪಕ್ಷಿ ಪರಿಚಯ ಮಾಡಿಕೊಡುವ ಆಕಾಶವಾಣಿ ಭದ್ರಾವತಿಗೆ ವಿಶೇಷ ನಮನಗಳು, ಧನ್ಯವಾದ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಸೋಮವಾರದ ವಂದನೆಗಳು ಮೇಡಮ್. ಹೆಲ್ತ್ ಟಿಪ್ಸ್, ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ, ಪಕ್ಷಿ ಪ್ರಪಂಚ ಇಷ್ಟ ಆಯಿತು ಅಂತ ಹೇಳಿ ಶಶಿಲಕುಮಾರ್ ಯಾರ್ಲಿಯಾಟ್ ಶಿವಮೊಗ್ಗದಿಂದ, ಹಾಗೆಯೇ ಸಲ್ಮಾ ಟೀಚರ್ ತರೀಕೆರೆಯಿಂದ ಬಂಧನ ಚಿತ್ರದ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅವರ ಜೊತೆಗೆ ಸಂದೇಶ ಕಳಿಸಿದ್ದಾರೆ ನಿರ್ಮಲಾ ಟೀಚರ್ ಅವರು ಕೂಡ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಸಾಂಗ್ಸ್ ಆರ್ ಮೆಲೋಡಿಯಸ್ ಅಂತ ಹೇಳ್ತಿದ್ದಾರೆ.
ತನುಜ ಮಾಧವನಗರ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ. ಎಲ್ಲ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಸೂಪರ್. ಪಕ್ಷಿ ಪ್ರಪಂಚ ನನಗೆ ಬಹಳ ಇಷ್ಟವಾದ ಕಾರ್ಯಕ್ರಮ. ನಿಜಕ್ಕೂ ಹೆಬ್ಬಾರ್ ಅವರು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಅವರಿಗೆ ಒಂದು ನಮನಗಳು. ಮಿಕ್ಸ್ ಮೆಲೋಡಿ ಹಾಡುಗಳು ತುಂಬಾ ಚೆನ್ನಾಗಿತ್ತು. ವಿಷಯಗಳ ಗಣಿ ಆಕಾಶವಾಣಿಗೆ ಕೋಟಿ ಕೋಟಿ ನಮನಗಳು ಅಂತ ಉತ್ತರ ಕೂಡ ಕಳಿಸಿದ್ದಾರೆ. ಕಲ್ಪನಾ ಹೊನ್ನಾಳಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಗೀತಾ ನಲವಗೊಪ್ಪದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರುತ್ತ ಭದ್ರಾವತಿಯಿಂದ, ಎಂ ಈಶಾನ್ಯ ಮುತ್ತಿಗಾರ ಹಳ್ಳಿ ಮಣಕಾಲ್ಮೂರು ತಾಲೂಕಿನಿಂದ, ಅನುರಾಧ ವಂದನಾ ಸುರೇಖ ಮಂಜುನಾಥ್ರ ನಾಗೇಶ್ ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ತರೀಕೆರೆಯಿಂದ, ರಾಜು ಆರ್ ಹೊಸಹಳ್ಳಿ ಶಿವಮೊಗ್ಗದಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ರಾಧಾ ನಿಧಿಗೆಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೆಯೇ ಮಹೇಶ್ವರಿ ಕಾಗೇಹಳ್ಳದಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ನಳಿನಾ ದೇವರಾಜ್ ಶ್ರೇಯ ಪ್ರಶಾಂತ್ ರಿಷಿಕಾ ಹೊಳೆಹೊನ್ನೂರಿನಿಂದ, ರೇಖಾ ಬೆಂಗಳೂರಿನಿಂದ, ರೇಖಾ ರವಿಶಂಕರ್ ಜನ್ನಾಪುರದಿಂದ, ಹಾಗೆಯೇ ಮಂಗಳಾಯೂರ ಭದ್ರಾವತಿಯಿಂದ, ಆಶಾ ರಾಜು ಕಾರೇಹಳ್ಳಿ ಭದ್ರಾವತಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಹಾಗೆಯೇ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೆಯೇ ಮೋನಿಶಾ ಚೈತನ್ಯ ತರೀಕೆರೆಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆಯಿಂದ, ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಗೀತಾರಾಧನದಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ದೇವಾಲಯದ ಮಾಹಿತಿ ತುಂಬಾ ಚೆನ್ನಾಗಿತ್ತು. ಭಕ್ತಿಗೀತೆಗಳು ಸೊಗಸಾಗಿದ್ವು. ಪಕ್ಷಿ ಪ್ರಪಂಚ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಅದರ ಜೊತೆಗೆ ಉತ್ತರವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಿರುವಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮಮತಾ ಭದ್ರಾವತಿಯಿಂದ, ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಕರ್ಜಿನವರ ಕಥೆ ಬಹಳ ಅರ್ಥಪೂರ್ಣವಾಗಿತ್ತು. ಏಳು

ಮೂವತ್ತೈದರ ಹಾಗೂ ಎಂಟು ಮಾತ್ರ ಚಿತ್ರಗೀತೆಗಳು ಮನಸ್ಸಿಗೆ ತುಂಬ ಹಿಡಿಸ್ತು. ಎಂಟು ಮೂವತ್ತೈದಕ್ಕೆ ಪ್ರಸಾರವಾದ ಮಾನಸಿಕ ಆರೋಗ್ಯ ಸಮಸ್ಯೆ ಹೇಗೆ ಬರುತ್ತೆ, ಅದಕ್ಕೆ ಪರಿಹಾರದ ಬಗ್ಗೆಯನ್ನ ವೈದ್ಯರು ಬಹಳ ಚೆನ್ನಾಗಿ ವಿವರಿಸಿದ್ರು. ಹಾಗೆಯೇ ಮೂಢನಂಬಿಕೆಗಳನ್ನು ಬಿಟ್ಟು ಮಾನಸಿಕ ವೈದ್ಯರನ್ನ ಸಂಪರ್ಕಿಸಿದ್ರೆ ಮಾತ್ರ ನಮ್ಮ ಉತ್ತಮ ಪರಿಹಾರ ಕಾಣಬಹುದು ಅಂತೇಳಿ.

ಬಹಳ ಚಂದವಾಗಿ ವಿವರಿಸಿದ್ರು. ಪಕ್ಷಿಗಳನ್ನ ನೋಡ್ತಾ ಇರ್ತೀವಿ, ಅವರು ಹೇಳಿದಂತೆ ಬಹಳ ಶಬ್ದ ಮಾಡ್ತಾ ಇರ್ತವೆ. ನಾನು ಕುತೂಹಲದಿಂದ ನೋಡ್ತೀನಿ, ಮಕ್ಕಳಿಗೆ ಬಹಳ ಇಷ್ಟವಾಗುತ್ತೆ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ. ಹಾಗೆಯೇ ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ. ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಸಂದೇಶ ಕಳಿಸಿದ್ರೆ ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ. ರೋಟೋಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್ ಶಿವಮೊಗ್ಗದಿಂದ. ಇದು ಬಿ ಸತ್ಯನಾರಾಯಣ್ ಜಿ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ. ಶುಭೋದಯ ಮೇಡಮ್ ಅಂತೇಳಿ ಶಾರದಾ ಚಿಕ್ಕಪ್ಪ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭಕ್ತಿಪೂರ್ವಕವಾದ ಚಿತ್ರಗೀತೆಗಳು ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟು ಅಂತ ಹೇಳಿ. ಲತಾ ಭದ್ರಾವತಿಯಿಂದ, ನಾಂತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್. ಶ್ರೀಮತಿ ಹೆಬ್ಬಾರ್ ಅವರು ಪಕ್ಷಿ ಪ್ರಪಂಚದ ಬಗ್ಗೆ ಅರ್ಥಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ರು, ಅರ್ಥಪೂರ್ಣವಾಗಿತ್ತು. ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಭಾವಗೀತೆಗಳು, ಕರ್ಜಗಿಯವರ ಕತೆ ಜನರಿಗೆ ಕಣ್ಣು ತೆರೆಸುತ್ತೆ, ಕೇಳಿ ಸಂತೋಷವಾಯಿತು. ಆರೋಗ್ಯ ಮಾಹಿತಿ ಸೂಪರ್, ಏಳುಮಲ್ಲದೆ ಇದಕ್ಕೆ ಪ್ರಸಾರವಾದ ಚಿತ್ರಗೀತೆಗಳು ಅದ್ಭುತವಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೀರ್ಕುಡಿಗೆಯಿಂದ. ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಅರುಣಾಚಲೇಶ್ವರ ದೇವಾಲಯದ ಪರಿಚಯ ಕರುಣಾಳು ಬಾಗಿಲಿಗೆ ನೇಗಿಲ ಮಡಿತ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಚಿತ್ರಗೀತೆಗಳು, ಮಿಕ್ಸ್ ಮೆಲೋಡಿ, ಪಕ್ಷಿ ಪ್ರಪಂಚ, ನನ್ನ ಹಾಡು ನನ್ನ ಆಕೆ, ಎಲ್ಲವೂ ವೈವಿಧ್ಯಮಯ ಕಾರ್ಯಕ್ರಮಗಳು, ಇಷ್ಟ ಆಯ್ತು ಅಂತಿದ್ದಾರೆ. ಹಾಗೆಯೇ ಸುಜಾತ ಮಾಲಾ ಕರ್ಕುಚಿಯಿಂದ. ಬೆಳಗಿನಿಂದ ನೋಡಿ ಬಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದ್ವು ಅಂತ ಹೇಳ್ತಿದ್ದಾರೆ. ಪುಷ್ಪ ವಿನೋಪನಗರ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ಹಾಗೆಯೇ ಮುರಳೀಧರ್ ಶಿವಮೊಗ್ಗದಿಂದ. ಕೀರ್ತನ ಆರಾಧ್ಯ ಭದ್ರಾವತಿಯಿಂದ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ರೋಹಿಣಿ ಗಣಾತೆ ಮಕ್ಕಳದ ಶ್ರೇಯ ಸಾರ್ಥಕ್ ಹಾಗೂ ಸ್ವರ ಲಯ ವೃತ್ತ ಭದ್ರಾವತಿಯಿಂದ. ಅಜಯ್ ವಣ್ಕರ್ ಲಯ ವೃತ್ತ ಭದ್ರಾವತಿ. ಹಾಗೆಯೇ ನಮಸ್ತೆ ಮೇಡಮ್ ಅಂತೇಳಿ ದಾಕ್ಷಾಯಣಿ ಭೀಮನೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಇನ್ನು ಕೆಲವು ಸಂದೇಶಗಳನ್ನ ಟೈಪ್ ಆಗ್ತಾ ಇದೆ. ಓಕೆ, ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸಿದ್ರೆ, ಹಾಗೆಯೇ ಉತ್ತರಗಳನ್ನು ಕೂಡ ಕಳಿಸಿದ್ದೀರಾ. ಉತ್ತರ, ಕೆಲವರು ಉತ್ತರ ಸರಿಯಾಗಿದೆ. ನಾನು ನಿರೀಕ್ಷೆ ಮಾಡಿದ್ದು ಒಂದು ಪದವನ್ನ, ನಾಲ್ಕು ಅಕ್ಷರದ ಪದ, ಕೆಲವರು ಎರಡೆರಡು ಪದಗಳನ್ನ ಕಳಿಸಿದ್ದೀರಾ. ಓಕೆ, ಹಾಗಾದ್ರೆ ಉತ್ತರ ಏನಾಗಿತ್ತು? ಆ ಅಕ್ಷರದಿಂದ ಶುರುವಾಗುವಂಥದ್ದು, ಬೇಕಾ ಬಿಟ್ಟಿ ಅನ್ನುವುದಕ್ಕೆ ಹೇಳುವಂತ ಮತ್ತೊಂದು ಪದ. ಆದರ, ಪ್ರೀತಿ, ಆದರದಿಂದ ನಾವು ನೋಡ್ಕೊಳ್ತೀವಿ. ಅದರ ಆದರ ಅನ್ನೋ ಪದಕ್ಕೆ ಮತ್ತೊಂದು ವಿರುದ್ಧ ಪದ ಅಂತಂದ್ರೆ ಅನಾದರ. ಅವರ ಬಗ್ಗೆ ಕಾಳಜಿ ವಹಿಸ್ತಲೇ ಮತ್ತು ವರ್ಜಿ ವಹಿಸ್ತಲೇ ಬೇಕಾ ಬಿಟ್ಟಿಯಾಗಿ ಅನಾದರದಿಂದ ನಾವು ನಡೆಸಿಕೊಳ್ಳುವಂಥದ್ದು, ಆ ರೀತಿಯಾಗಿ ನಮ್ಮ ವರ್ತನೆ ಇರುವಂತದ್ದು ಅನಾದರ ಅನ್ನೋದು ನಾನು ನೀವು ಕೊಡ್ತೀರಾ ಅಂತ ಯೋಚನೆ ಮಾಡಿದಂತ ಉತ್ತರ ಆಗಿತ್ತು. ಕೆಲವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ನೀವು ಕೊಟ್ಟಿರೋ ಉತ್ತರಗಳು ಕೂಡ ಸರಿಯಾಗಿದೆ. ಎಲ್ಲರ ಉತ್ತರಕ್ಕೆ ಧನ್ಯವಾದಗಳನ್ನು ಹೇಳಿ. ಮತ್ತೊಂದಷ್ಟು ಸಂದೇಶ ಬಂದಿದೆ. ಆಕಾಶವಾಣಿ ರೇಡಿಯೋ ಕೇಳೋದು ಒಂದು ಖುಷಿ. ಪ್ರಕಾಶ್ ಪವಾರ್ ವಿನಾಪನಗರ ಶಿವಮೊಗ್ಗದಿಂದ. ಅನಿತಾ ರಿತೇಶ್ ಸಿ ಎನ್ ರೋಡ್ ಭದ್ರಾವತಿಯಿಂದ. ಸಂಜೀವ್ ರೆಡ್ಡಿ ಬಿಸಿ ಭೀಮನೇರಿಯಿಂದ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಮತ್ತೊಂದು ಸಂದೇಶ ಬರ್ತಾ ಇದೆ. ಇರಲಿ, ಮತ್ತೊಂದು ಹಾಡು, ಮತ್ತೊಂದು ಪದದ ನಂತರ ಮತ್ತಷ್ಟು ಸಂದೇಶಗಳನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಮುಂದಿನ ಪದಬಂಧದ ಪದ ಯಾವ್ದಿರ್ಬೋದು? ಹೌದು, ಬದುಕಿನ ರೀತಿ. ಬದುಕಿನ ರೀತಿ ಅನ್ನೋ ಪದಕ್ಕೆ ಇರುವಂತ ಮತ್ತೊಂದು ಪದ. ಈ ಒಂದು ರೀತಿಯ ಬದಲಾವಣೆ, ನಮ್ಮ ಬದುಕಿನ ರೀತಿ ಬದಲಾವಣೆಯಿಂದ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೂಡ ನಾವು ಅನುಭವಿಸ್ತೀವಿ. ಅದಕ್ಕೆ ಮತ್ತೊಂದು ಪದ ಇದೆ, ಬದುಕಿನ ರೀತಿ ಅನ್ನೋದಕ್ಕೆ ಮತ್ತೊಂದು ಪದ. ಐದು ಅಕ್ಷರದ ಪದ ಇದು. ಉತ್ತರವನ್ನ ಕಳಿಸಿ, ಉತ್ತರದ ಜೊತೆಗೆ ನಿಮ್ಮ ಹೆಸರು ಹಾಗೂ ಊರಿನ ಹೆಸರನ್ನ ತಪ್ಪದೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಮತ್ತೊಂದು ಹಾಡನ್ನ ಕೇಳಿಸ್ತೀನಿ. ಹಾಡಿನ ನಂತರ ನಿಮ್ಮ ಸಂದೇಶಗಳು, ಹಾಗೆಯೇ ಉತ್ತರವನ್ನ ನೋಡ್ತಾ ಹೋಗೋಣ.

ಮಾಡೋಣ ತಡೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪದಬಂಧದ ವಿಶೇಷ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಸಮಯದ 10:31:52 ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವುದು ನಾನು ನಿಮ್ಮ ಎಫ್ಎಂ ಸಖಿ ನಿನಾಯನ್. ಕೇಳಿದ್ರೆ ಎರಡನೇ ಪದವನ್ನು ಹುಡುಕುವಂತ ಪ್ರಯತ್ನ ನಡೀತಾ ಇತ್ತಲ್ವಾ? ಏನಾಗಿರ್ಬೋದು ಉತ್ತರ? ಬದುಕಿನ ರೀತಿಯಿಂದ ನಮಗೆ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಹಾಗಾದರೆ ಬದುಕಿನ ರೀತಿಗೆ ಮತ್ತೊಂದು ಪದ ಏನಿದೆ ಅಂತ ಕೇಳಿದ್ದೆ, ಅದಕ್ಕೆ ಉತ್ತರವನ್ನು ಕಳಿಸಿದ್ದೀರಾ. ನಿರ್ಧಾರ ಏನಿರ್ಬೋದು ಅಂತ ಹೇಳಿ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಅನಿಲ್ ಕುಮಾರ್ ತುಡುಕನಹಳ್ಳಿ ಹಿರಿಕೆರೆಯೂರಿನಿಂದ, ಹಾಗೆಯೇ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಂಪನ ನೇಮಟೆಯಿಂದ, ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ರೋಹಿಣಿ ಕನಾತೆ ಮಕ್ಕಳಿಂದ, ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ, ಸುಪನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ರೇಖಾ ರವಿಶಂಕರ್ ಜನಪುರದಿಂದ, ಲೋಯರ್ ಹುತ್ತ ಭದ್ರಾವತಿಯಿಂದ, ಅಜಯ್ ವಣ್ಕರ್ ಅಭಿನಯ ಮಮತಾ ಪ್ರಶಾಂತ್ ಶೆಟ್ಟ ಭದ್ರಾವತಿಯಿಂದ, ಕೆಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹುಬ್ಳಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತದಿಂದ, ಸಹನ ಮಳಗಾರ್ ತೀರ್ಥಹಳ್ಳಿಯಿಂದ, ಹಾಗೆಯೇ ಮನುಷ್ಯ ಚೈತನ್ಯ ತರೀಕೆರೆಯಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಉಮಾ ಮೋಹನ್ ಮುರುಳಿ ಚಿತ್ರದುರ್ಗದಿಂದ, ಕಲ್ಪನಾ ಹೊನ್ನಾಳಿಯಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಚೌಡನಹಳ್ಳಿ ಹೊಳೆನರಸೀಪುರದಿಂದ, ರಾಧಾ ನಿಧಿಗೆಯಿಂದ, ಬಿ ಸತ್ಯನಾರಾಯಣ್ ಜಿ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಹಾಗೆಯೇ ಮಂಗಳಾಯೂರ ಭದ್ರಾವತಿಯಿಂದ, ಎಂ ಈಶಾನ್ಯ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ಗೀತಾ ಮಲ್ಲಾಗೊಪ್ಪದಿಂದ, ಅನಿತಾ ರಿತೇಶ್ ಸಿಎನ್ ರೋಡ್ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಮತ್ತೊಂದು ಹಾಡನ್ನ ಕೇಳಿಸ್ತೀನಿ ಸ್ನೇಹಿತರೆ. ಹಾಡಿನ ಮಧ್ಯದಲ್ಲಿ ಮತ್ತೆ ನಿಮ್ಮ ಸಂದೇಶಗಳನ್ನ ನೋಡ್ತಾ ಹೋಗೋಣ.

ಕೆಲವೇ ಮತ್ತೆ ಸಂದೇಶಗಳನ್ನ ನೋಡ್ತಾ ಹೋಗೋಣ. ವಿನಾಯಕ ಶೇಠ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ, ವೀಣಾ ಪೂರ್ಣ ಪ್ರಜ್ಞಾಲಯ ಬೆಂಗಳೂರಿನಿಂದ. ಹಾಗೆಯೇ ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಹೇಳಿ ಫಿರೋಜ್ ಟೈಲರ್ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ರೇಖಾ ಬೆಂಗಳೂರಿನಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಜಯಪ್ಪ ಬಣಕಾರ್ ಕಿಶೋರ್ ಕುಮಾರ್ ಬಣಕರ್ ನಂತಿ ಗೋಪಾಲ ಶಿವಮೊಗ್ಗದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ನಿಂದ, ಮುರಳಿಧರ್ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರಿನಿಂದ, ಶಿವಮೊಗ್ಗ ತಾಲೂಕು ಕೊರಗಿಯಿಂದ ಬಸವರಾಜ್ ಶ್ರೀಧರ್ ಸ್ನೇಹ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಇದೆಲ್ಲ ಮೇಡಮ್ ಉತ್ತರ ಅಂತಿದ್ದಾರೆ. ಮಡಗ ವಿಟ್ಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ರೋಟು ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಹಾಗೆಯೇ ಮಮತಾ ಕಡೂರಿನಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಂತಿಯಿಂದ, ನ್ಯಾಂತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್, ಪುಷ್ಪ ವಿನೋದನಗರ ಶಿವಮೊಗ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಲ್ಲಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಈಗ ಪ್ರಸಾರವಾದ ಹಾಡು ನಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಉತ್ತರ ಕಳಿಸೋದಕ್ಕಾಗ್ತಾ ಇಲ್ಲ, ಕೆಲಸದ ಒತ್ತಡ ಜಾಸ್ತಿ ಇದೆ. ಅಷ್ಟು ಮಧ್ಯದಲ್ಲಿ ನೀವು ಸಂದೇಶವನ್ನ ಕಳಿಸಿದ್ರಲ್ಲ, ಖುಷಿಯಾಯ್ತು. ವಿಶ್ವಾಸ್ ಸವಳಂಗದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಉಮಾ ಪಿಡಬ್ಲ್ಯೂಡಿ ಕಾಲೋನಿ ಡಿಆರ್ ಪ್ರಾಜೆಕ್ಟ್ನಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಕೀರ್ತನ್ ಆರಾಧ್ಯ ಚಿನ್ನು ಆರಾಧ್ಯ ಹೊಸಕೆರೆಯಿಂದ, ನಳಿನಾ ದೇವ ಶ್ರೇಯ ಪ್ರಶಾಂತ್ ತ್ರಿಷಿಕಾ ಹೊಳೆಹೊನ್ನೂರಿನಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆಯಿಂದ, ವೇದಶೆಟ್ಟಿ ಕಾಳಾವರ ಕುಂಬಾಪುರದಿಂದ, ಭೋಜರಾಜಾಚಾರಿ ಭಾರತಿ ದೇವಾಂಶ್ ಇಲ್ಲಿಂದ ಅಂತ ಗೊತ್ತಿಲ್ಲ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರ್ಕುಡಿಗೆಯಿಂದ, ಎಂಎಚ್ ರವಿಕುಮಾರ್ ಮೇಟಿಕುರ್ಕೆ ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ರ. ಸ್ನೇಹಿತರೆ, ಉತ್ತರ ಏನಾಗಿತ್ತು? ಬದುಕಿನ ರೀತಿ ಅಂತ ಪದ ಕೊಟ್ಟಿದ್ದೆ. ಆ ಪದಕ್ಕೆ ಮತ್ತೊಂದು ಪದ, ಈ ಬದುಕಿನ ರೀತಿ ನಾವು ತಪ್ಪಿಸ್ಕೊಂಡ್ರೆ ನಮ್ಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಅಂತ ಹೇಳಿದ್ವಿ ಅಲ್ವಾ? ಹೌದು, ಉತ್ತರ ಆಗಿತ್ತು. ಜೀವನ ಶೈಲಿ, ಜೀವನ ಶೈಲಿ ಅನ್ನೋದು ಉತ್ತರ ಆಗಿತ್ತು. ಸಾಕಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಉತ್ತರವನ್ನ ಕಳಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಹಾಡನ್ನ ಕೇಳ್ತಾ ಇರಿ. ಮತ್ತೊಂದು ಪದ ನಿಮಗಾಗಿ ಮೂಡಿ ಬರುತ್ತೆ ನಿಮ್ಮ ಮೆಚ್ಚಿನ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ನಾನು ನಿಮ್ಮ ಎಫ್ ಎಂ ಸಖಿ ನೀನಾ.

ಹಾಡು ಮಾತಾಡೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಸಮಯ ಆಗಿದೆ 10:42 ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಪಾದ ಬಂದದ ವಿಶೇಷ ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ. ಎರಡು ಪದಗಳಿಗೆ ಉತ್ತರವನ್ನ ಕಳಿಸಿದ್ದೀರಾ, ಈಗ ಮೂರನೇ ಪದದ ಸಮಯ. ಇದಕ್ಕೆ ಪ್ರಯತ್ನ ಮಾಡಿ ಉತ್ತರವನ್ನ ಕಳಿಸಿ. ಉತ್ತರ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ 9481527260. ಹಾಗಾದ್ರೆ ಪ್ರಶ್ನೆ ಏನು, ಪದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಪದ ಹೀಗಿದೆ. ನಾವು ಒಂದು ಪ್ರವೇಶವನ್ನ ನಮ್ಮ ಒಂದು ಪ್ರದೇಶವನ್ನ ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು, ನಮ್ಮ ಒಂದು ಪ್ರದೇಶವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಜವಾಬ್ದಾರಿಯನ್ನ ಹೆಚ್ಚು ಮಾಡ್ಕೊಳ್ಳೋದು, ಹೆಚ್ಚಾಗುವುದು, ಹೆಚ್ಚಿಗೆ ಮಾಡ್ಕೊಳ್ಳೋದು ಆಗಿರ್ಬೋದು, ಹೆಚ್ಚಾಗಿರುವುದು. ಇದಕ್ಕೆ 4 ಅಕ್ಷರದ ಒಂದು ಪದ ಇದೆ, ಹೆಚ್ಚಾಗಿ. ಇದು ಜಮೀನಿನ ವಿಷಯದಲ್ಲಿ ಇಂಥ ಸಮಯದಲ್ಲಿ ಹೆಚ್ಚಾಗಿ ನಾವು ಮಾತಾಡ್ತೀವಿ. ಹಾಗಾಗಿ ಹೆಚ್ಚು ಮಾಡ್ಕೊಳ್ಳುವಂಥದ್ದು, ಇನ್ನೊಬ್ಬರಿಗೆ ಅದನ್ನ ಇನ್ನೊಬ್ಬರ ತನಕ ಅದನ್ನ ತಗೊಂಡು ಹೋಗೋದು ಅಂತ ಕೂಡ ಹೇಳ್ಬೋದು. ಅದಕ್ಕೆ ಒಂದು ಪದ ಇದೆ, ವಿ ಅಕ್ಷರದಿಂದ ಶುರುವಾಗುತ್ತೆ. ವಿ ಅಕ್ಷರದಿಂದ ಶುರುವಾಗುತ್ತೆ 4 ಅಕ್ಷರದ ಪದ, ಹೆಚ್ಚು ಮಾಡ್ಕೊಳ್ಳೋದು ಅಂತಾನೆ ಹೇಳ್ಬೋದು. ವಿವರಿಸಿ ಬರೆಯೋದು ಅಂತ ಕೂಡ ಒಂದು ಇದರಲ್ಲಿ ಬರುತ್ತೆ, ಅದು ಕೂಡ ಆಗುತ್ತೆ. ಅಥವಾ ಹೆಚ್ಚು ಮಾಡ್ಕೊಳ್ಳೋದು, ವಿವರಿಸೋದು ಅಂತ ಕೂಡ ಆಗುತ್ತೆ. ಉತ್ತರ ಯೋಚನೆ ಮಾಡಿ ಕಳಿಸಿ. ಈಗಾಗಲೇ ಉತ್ತರಗಳು ಬಂದ್ಬಿಟ್ಟಿದೆ. ನಮ್ಮ ಕೇಳಿದರು ಬಹಳಷ್ಟು ಉತ್ಸಾಹದಿಂದ ಪ್ರಶ್ನೆಗೆ ಉತ್ತರವನ್ನ ಕಳಿಸ್ತಾ ಇದ್ದಾರೆ. ಹಾಗಾದ್ರೆ ಮತ್ತೊಂದು ಹಾಡನ್ನ ಕೇಳ್ತಾ ಕೇಳ್ತಾ ಮತ್ತಷ್ಟು ಉತ್ತರಗಳನ್ನ ನೋಡ್ತಾ ಹೋಗೋಣ. ಮತ್ತೆ ಎರಡು ಹಾಡನ್ನ ಕೇಳಿಸ್ತೀನಿ, ಹಾಡಿನ ನಂತರ ನಿಮ್ಮ ಉತ್ತರಗಳನ್ನ ನಾನು ಕೂಡ ನೋಡ್ತಾ ಹೋಗ್ತೇನೆ. ಸಮಯ ಆಗಿದೆ 10:44:20. ಹಾಗಾದ್ರೆ ಮತ್ತೊಂದು ಹಾಡು ಯಾವ್ದು ಕೇಳಿಸೋಣ. ಹಾಡಿನ

ನಂತರ ಎರಡು ಹಾಡಿನ ನಂತರ ನಿಮಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಪ್ರಶ್ನೆ ಗೊತ್ತಾಯ್ತಲ್ಲ, ಯಾವುದು ಉತ್ತರ ಹೇಳಬೇಕು ಅಂಥೇಳಿ. ಹೆಚ್ಚಾಗುವುದು, ಹೆಚ್ಚು ಮಾಡುವುದು, ವಿಸ್ತರಿಸೋದು ಅನ್ನೋದಕ್ಕೆ ಇರುವಂಥ ನಾಲ್ಕು ಅಕ್ಷರದ ಪದ. ಉತ್ತರವನ್ನು ಕಳಿಸಿ ನನ್ನ ವಾಟ್ಸಪ್ ಸಂಖ್ಯೆ 9481527206.

0: ಕೇಳಿ.
1: ಹಾಡು ಮಾತಾಡೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ನಲ್ಲಿ ಪದಬಂಧದ ವಿಶೇಷ ಹಾಡು ಮಾತಾಡೋ ಕಾರ್ಯಕ್ರಮ. ಎರಡು ಪದಗಳನ್ನು ಹುಡುಕಿಯಾಯಿತು, ಈಗ ಮೂರನೇ ಪದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಲ್ವ? ಉತ್ತರಗಳನ್ನು ಕಳಿಸಿದ್ದೀರಾ? ನಮ್ಮ ಕೇಳುಗರು ಏನೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ ಈಗ ನೋಡ್ತಾ ಹೋಗೋಣ. ಹೆಚ್ಚು ಮಾಡ್ಕೋ, ಹೆಚ್ಚಾಗು ಅನ್ನೋದಕ್ಕೆ ಇರುವಂಥ ಮತ್ತೊಂದು ಪದ ಅಂತ ಕೇಳಿದ್ದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹೆಬ್ಬರ್ಗದಿಂದ ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು, ಎಂ ಎಸ್ ರವಿಕುಮಾರ್ ಮೇಟಿಕುರ್ಕೆ ಚಿತ್ರದುರ್ಗದಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಶೇಖರ್ ನಾಯಕ್ ತರೀಕೆರೆಯಿಂದ, ನ್ಯಾಮತಿಯಿಂದ ಹಂಪಣ್ಣ ಅವರು, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಹಾಗೆಯೇ ಲೀಲಾವಿ ವಿದ್ಯಾನಗರದಿಂದ, ಅಪ್ಪರ್ ಹುತ್ತಾದಿಂದ ಹ್ಯಾಬಿಲ್ ರಾಘವೇಂದ್ರ, ಮಂಗಳ ಯು ರಾವ್ ಭದ್ರಾವತಿಯಿಂದ, ಮಮತಾ ಭದ್ರಾವತಿಯಿಂದ, ಕಲ್ಪನಾ ಹೊನ್ನಾಳಿಯಿಂದ, ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಶಿವಮೊಗ್ಗದಿಂದ ಮುರಳೀಧರ್, ನಿದಿಗೆಯಿಂದ ರಾಧಾ, ಹಾಗೆಯೇ ಗೀತಾ ಮಲವಗೊಪ್ಪದಿಂದ, ಕುಂದಾಪುರದಿಂದ ವೇದಶೆಟ್ಟಿ ಕಾಳಾವರ, ಭೋಜರಾಜಾಚಾರಿ ಭಾರತಿ ದೇವಾಂಶ್ ಮೊಸರಹಳ್ಳಿಯಿಂದ, ಹಾಗೆಯೇ ಲೀಲಾ ಚಿದಾನಂದ ಶಿವಮೊಗ್ಗದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರ್ಕುಡಿಗೆಯಿಂದ, ಶಿವಮೊಗ್ಗದಿಂದ ಚಿಕ್ಕಪ್ಪ ಶಾರದಾ ರಾಮೇಶ್ವರ, ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಸುರೇಶ್ KSRP ಪೊಲೀಸ್ ಕ್ವಾರ್ಟರ್ಸ್ನಿಂದ ರೂಪಾ, ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ ಎಂ ಈಶಣ್ಣ, ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರದಿಂದ, ನಳಿನ ದೇವರ ಶ್ರೇಯ ಪ್ರಶಾಂತ್ ತ್ರಿಷಿಕಾ ಹೊಳೆಹೊನ್ನೂರಿನಿಂದ, ಚಂದ್ರಶೇಖರ್ ಹೊಣ್ಣಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ವಂದನಾ ಸುರೇಖಾ ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ತರೀಕೆರೆಯಿಂದ, ರೇಖಾ ರವಿಶಂಕರ್ ಜನಾಪುರದಿಂದ, ಗೌರಮ್ಮ ಹಾವೇರಿಯಿಂದ, ಜಯಪ್ಪ ಬಣ್ಕಾರ್ ಕಿಶೋರ್ ಕುಮಾರ್ ಬಣ್ಕಾರ್ ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ, ಮಮತಾ ರಘು ಗಣೇಶ್ ಹಾಲ್ ಕಡೂರಿನಿಂದ, ಹಾಗೆಯೇ ಪಣೀಂದ್ರ ವಿನೋಬನಗರದಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರ ಉತ್ತರ, ರೋಟರಿಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್, ನಾಗೇಂದ್ರ ಕುಂಟಮ್ಮ ದೊಡ್ಡ ಉಳ್ಳರ್ತಿ ಚಳ್ಳಕೆರೆ ತಾಲೂಕಿನಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಬೆಂಗಳೂರಿನಿಂದ ರೇಖಾ, ತೀರ್ಥಹಳ್ಳಿ ತಾಲೂಕು ಮಳಗಾರ್ನಿಂದ ಸಹನ, ಹಾಗೆಯೇ ಇದಿರಬೇಕಲ್ವ ಮೇಡಮ್ ಅಂತಿದ್ದಾರೆ, ಶ್ರೀಧರ್ ಪದ್ಮಾ ಪನ್ನಗ ಮೂಡಲ ವಿಟ್ಲಾಪುರದಿಂದ, ಹಾಗೆಯೇ ಅವರೊಟ್ಟಿಗೆ ಅನಂತಕುಮಾರ್ ಕೂಡ, ಮತ್ತು ನಮ್ಮ ಹೆಸರನ್ನು ಹೇಳಲಿಲ್ಲ ಅಂತ ಹೇಳ್ಕೊಬಾರ್ದು, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಹಾಗೆಯೇ ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್, ಮಧು ಯಾರಿದು ಬಿ ಸತ್ಯನಾರಾಯಣ್ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಓಕೆ ಅನಿತಾ ರಿತೇಶ್ ಸಿ ಎನ್ ರೋಡ್ ಭದ್ರಾವತಿಯಿಂದ, ಸವಳಂಗದಿಂದ ವಿಶ್ವಾಸ್, ಅಜಯ್ ಬಣ್ಕರ್ ಲೋಯ ವೃತ್ತ ಭದ್ರಾವತಿಯಿಂದ, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆನರಸೀಪುರದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಸ್ವರ ಲೋಯ ವೃತ್ತ ಭದ್ರಾವತಿಯಿಂದ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡ್ಗದ್ದೆ ಹೋಬಳಿಯಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೆಯೇ ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದೀರಾ. ಎಲ್ಲರ ಉತ್ತರಗಳು ಆಲ್ಮೋಸ್ಟ್ ಆಲ್ ಸರಿಯಾಗಿದೆ ಸ್ನೇಹಿತರೆ. ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದಕ್ಕೆ ವಿಸ್ತರಣೆ ಅಂತೀವಿ, ವಿಸ್ತರಿಸು ಅಥವಾ ವಿಸ್ತರಣೆ ಅಂತ ಹೇಳ್ತೀವಿ. ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಾ. ಉತ್ತರಗಳನ್ನು ಕಳಿಸಿದ ನಮ್ಮೆಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೀಗೆ ಪ್ರತಿದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಇಂದಿನ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತಷ್ಟು ಪದಗಳು ಮತ್ತಷ್ಟು ಉತ್ತರಗಳನ್ನು ನಾವು ಕಂಡುಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ, ಇದುವರೆಗೂ ನಿಮ್ಮೊಟ್ಟಿಗೆ ಇದ್ದಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್.

0: ಅಜ್ಜಾಯ್ದು ಯಾವಾಗ ಗಿಡ
1: ಟ್ಯಾಂಜರೀನ್ ತುಂಬಾ ಹಸಿಯಾಗಿರುತ್ತೆ ಕೇಳ್ಬೇಡಿ ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಮಾಡ್ತೇನೆ
0: ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ
1: ಯಾಕೆ
0: ಇದು SMS ಸ್ಕ್ಯಾಮ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ
1: ಓ ಥ್ಯಾಂಕ್ಸ್ ಕಪ್ಪು ಬಚಾವಾದೆ ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ
0: RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ ಕೂಲ್ ಆಗಿರಿ
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್ ಸಮಯ 11:10.
3: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
5: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ. ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೆಎಸ್ ನರಸಿಂಹಸ್ವಾಮಿ ಅವರ ಕವನ, ಹಾಡಿದ್ದಾರೆ ಎನ್ ವಿ ಲಲಿತಾ. ಗಾಳಿ ಉರುಳಿದಂತೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕೇಳೋಣ. ಕುವೆಂಪು ಅವರ ರಚನೆಯನ್ನು ಹಾಡಿದ್ದಾರೆ ಡಿ ಕಾಶಿಬಾಯಿ. ನಾನು ನಿನಗೆ, ನೀ ನನಗೆ.

ಭಾವಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ ಹಾಡಿದ್ದಾರೆ ಸರೋಜ ಮತ್ತು ಶೈಲಜಾ. ಕಾಯುತ್ತಿದೆ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಸಮಯ 1:15
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಸೇವಾ ಮಾಹಿತಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನ ಮೆಟ್ರಿಕ್ ನಂತರದ ಬಾಲಕರು ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1A, 2A, 2B, 3A, 3B, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಸಾಮಾನ್ಯ ಪದವಿ ಕೋರ್ಸಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಪ್ರವರ್ಗ 1 ಎಸ್ಸಿ ಮತ್ತು ಎಸ್ಟಿ ಸೇರಿದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಮೀರಿರಬಾರದು. ಪ್ರವರ್ಗ 2A, 2B, 3A, 3B ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು 1 ಲಕ್ಷ ರೂಪಾಯಿಗಳು ಮೀರಿರಬಾರದು. ಆಸಕ್ತರು ಅರ್ಜಿಯನ್ನು https://shp.karnataka.gov.in/bcwd ಮೂಲಕ ಜುಲೈ 20 ಒಳಗಾಗಿ ಸಲ್ಲಿಸುವಂತೆ ಕೋರಲಾಗಿದೆ. ತಾಲೂಕುವಾರು ವಿದ್ಯಾರ್ಥಿ ನಿಲಯದ ವಿವರ ಹಾಗೂ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ವಿವರ ಮತ್ತು ಸರ್ಕಾರಿ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ವಿಳಾಸ https://bcwd.karnataka.gov.in ಅನ್ನು ಸಂಪರ್ಕಿಸುವುದು. ಅರ್ಜಿ ಸಲ್ಲಿಸುವಾಗ ತಾಂತ್ರಿಕ ತೊಂದರೆಗಳಾಗಿದ್ದಲ್ಲಿ ಇಮೇಲ್ ವಿಳಾಸ bcwd@gmail.com ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಹೀಗಿದೆ: 8050770004 ಅನ್ನು ಸಂಪರ್ಕಿಸಬಹುದಾಗಿದೆ. 2026-27 ಸಾಲಿಗೆ ಆತ್ಮ ಯೋಜನೆಯಡಿಯಲ್ಲಿ ಖಾಲಿಯಿರುವ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಹಾಗೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ನೇರ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಸಿಬ್ಬಂದಿ ಸೇವೆ ಪಡೆಯಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯೋಮಾನ 45 ವರ್ಷ ಮೇಲಿರಬಾರದು. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 10 ಖಾಲಿ ಹುದ್ದೆಗಳಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಕಸಬಾ ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಕೇಂದ್ರದಲ್ಲಿ ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಥಿ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಪದವಿ ಹೊಂದಿರಬೇಕು ಹಾಗೂ 1 ವರ್ಷದ ಅನುಭವವಿರಬೇಕು. ಹೊಸನಗರ ತಾಲೂಕಿನಲ್ಲಿ ಖಾಲಿ ಇರುವ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ 5 ವರ್ಷ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವ ಇರಬೇಕು. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಹಳೆ ತೀರ್ಥಹಳ್ಳಿ ರಸ್ತೆ ಇಲ್ಲಿಂದ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಜುಲೈ 24 ಒಳಗಾಗಿ ಸಲ್ಲಿಸಬೇಕೆಂದು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು 2025-26 ಸಾಲಿನ ತಾಲೂಕು ಪಂಚಾಯತ್ ಅನುದಾನದಡಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದಡಿ ರಬ್ಬರ್ ನೆಲಹಾಸು ಹಾಗೂ ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವವರು ಅರ್ಜಿ ಸಲ್ಲಿಸಬಹುದಾಗಿದೆ. ಸ್ಥಳೀಯ ಪಶು ವೈದ್ಯರಿಂದ ದೃಢೀಕರಣ ಪತ್ರ ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಟ್ಟು 37 ಫಲಾನುಭವಿಗಳಿಗೆ

ಸೌಲಭ್ಯ ಲಭಿಸಲಿದ್ದು ಪ್ರತಿ ಫಲಾನುಭವಿಯು ಫ್ರೂಟ್ ಐಡಿ ಹೊಂದಿರಬೇಕಾಗುತ್ತದೆ. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಪಶುವೈದ್ಯಾಧಿಕಾರಿಗಳ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಜುಲೈ 18ರ ಒಳಗಾಗಿ ಸಲ್ಲಿಸುವಂತೆ ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಪ್ರಸನ್ನ ಕೆಎಂ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. 2026-27 ಸಾಲಿನ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಿಂದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ಇಲ್ಲಿ ಎಐಟಿಟಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕ ಯುವತಿಯರಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಉಚಿತ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಐಟಿಐ ಪೂರೈಸಿದವರು 4 ತಿಂಗಳ ಸಿಎನ್ಸಿ ಆಪರೇಟರ್, ವರ್ಟಿಕಲ್ ಮಿಷಿನಿಂಗ್ ಸೆಂಟರ್, ಡಿಪ್ಲೊಮೋ ಅಥವಾ ಬಿಇ ಪೂರೈಸಿದವರಿಗೆ 4 ತಿಂಗಳ ಸಿಎನ್ಸಿ ಪ್ರೋಗ್ರಾಮರ್ ಅಥವಾ ಪ್ರೊಇ, ಆಟೋ ಕ್ಯಾಡ್, ಐಒಟಿ, ಎಸ್ಎಸ್ಎಲ್ಸಿ ಪೂರೈಸಿದವರಿಗೆ 4 ತಿಂಗಳ ಮಿಲ್ಲರ್, ಟರ್ನರ್ ಹಾಗೂ 12 ತಿಂಗಳ ಟೂಲ್ ರೂಮ್ ಮಷಿನಿಸ್ಟ್ ತರಬೇತಿಗಳನ್ನು ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ 2500 ರೂಪಾಯಿಗಳ ಶಿಷ್ಯ ವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳೊಂದಿಗೆ ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಪ್ರಾಂಶುಪಾಲರು ಜಿಟಿಟಿಸಿ ಫ್ಲಾಟ್ ನಂಬರ್ CA 38 ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ ಮಾಚೇನಹಳ್ಳಿ ಇಲ್ಲಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818226654, ಮೊಬೈಲ್ ಸಂಖ್ಯೆ 9444830727, ಮತ್ತೊಂದು ಸಂಖ್ಯೆ 9449928654 ಸಂಪರ್ಕಿಸಬಹುದೆಂದು ಸಂಸ್ಥೆಯ ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಪ್ರಸಾರ ಭಾರತಿ ಭಾರತೀಯ ಪ್ರಸಾರ ನಿಗಮ ಆಕಾಶವಾಣಿ ಭದ್ರಾವತಿ ಇಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಆಗಿದ್ದು, ಅಂದರೆ ಇಂದು ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯದ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಸೇವಾ ಮಾಹಿತಿ ಕೇಳಿದಿರಿ. ಭಾವಗೀತೆಗಳು ದರಾ ಬೇಂದ್ರೆಯವರ ರಚನೆ, ಹಾಡಿದ್ದಾರೆ MS ಶೀಲಾ. ಯಾರವ್ವ ಇವ ಚೆಲುವಾ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 11:45. ಜನಪದ ಸಂಗೀತ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣಸಿದ್ದಪ್ಪ ಮತ್ತು ತಂಡದವರಿಂದ ಶ್ರೀ ಗುರುದೇವರ ಭಜನೆ ಪದ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಗಾಂಧಿನಗರದ ಶ್ರೀ ರೇವಣ ಸಿದ್ದಪ್ಪ ಮತ್ತು ತಂಡದವರಿಂದ ಶ್ರೀ ಗುರುದೇವರ ಭಜನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಸಮಯ 11:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ
1: ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್.
2: ಸಗ್ಗದಲ್ಲಿ ರುಚಿಯೊಂದೇ ಅಮೃತ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ, ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ದೊಡ್ಡಪತ್ರೆ ಸೊಪ್ಪಲ್ಲಿ ಚಟ್ನಿ ಮಾಡ್ತೀವಿ, ಹಸಾಳೆ ಮಾಡ್ತೀವಿ, ತಂಬುಳಿ ಮಾಡ್ತೀವಿ. ಇವತ್ತು ನಾನು ಸ್ವಲ್ಪ ವಿಭಿನ್ನವಾದಂತಹ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದೊಡ್ಡಪತ್ರೆ ಎಲೆಯನ್ನ ಅಜ್ವೈನ್ ಎಲೆ ಅಂತ ಕೂಡ ಕರೀತಾರೆ. ಈ ಎಲೆಗಳು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ. ನೆಗಡಿ, ಗಂಟಲು ಕೆರೆತ, ಕೆಮ್ಮು ಇದ್ದಾಗ ದೊಡ್ಡಪತ್ರೆ ಎಲೆಯನ್ನ ಬೆಂಕಿಯ ಮೇಲೆ, ಅಂದ್ರೆ ಡೈರೆಕ್ಟ್ ಆಗಿ ಕೆಂಡ ಇದ್ರೆ ಕೆಂಡದ ಮೇಲೆ, ಇಲ್ಲ ಸ್ಟೌವ್ ಅಲ್ಲಿ ಸಣ್ಣ ಉರಿ ಮಾಡಿಕೊಂಡು ಬೆಂಕಿಯ ಮೇಲೆ ಬಾಡಿಸಿ ಅದರ ರಸವನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿದ್ರೆ ಶೀಘ್ರವಾಗಿ ಉಪಶಮನವಾಗುತ್ತೆ. ಮತ್ತೆ ಕೆಲವರಿಗೆ ಬಾಯಿ ವಾಸನೆ ಇರುತ್ತೆ, ಅವರು ಪಾಪ ಎರಡೆರಡು ಸಲ ಬ್ರಷ್ ಮಾಡಿರ್ತಾರೆ ಆದ್ರೂ ಕೂಡ ಅವ್ರ ಬಾಯಿ ವಾಸನೆ ಹೋಗೋದಿಲ್ಲ ಅಂತವರು ಈ ಎಲೆಯನ್ನ ಬೆಳಗ್ಗೆ ಒಂದು ಸಂಜೆ ಒಂದು ನಿಯಮಿತವಾಗಿ ಜಗಿತಾ ಬಂದ್ರೆ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ. ಊಟದ ನಂತರ ಈ ಎಲೆಗಳನ್ನ ಅಗಿಯೋದ್ರಿಂದ ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ನೋವಿನ ಸಮಸ್ಯೆಗಳು ದೂರವಾಗುತ್ತೆ. ಎಲೆಗಳನ್ನ ಜಜ್ಜಿ ಪೇಸ್ಟ್ ಮಾಡಿ ಹಣೆಗೆ ಹಚ್ಚಿಕೊಂಡ್ರೆ ಶೀಘ್ರವೇ ತಲೆನೋವು ಕಡಿಮೆಯಾಗುತ್ತೆ. ಮತ್ತೆ ಕೀಲು ನೋವಿನ ಜಾಗಕ್ಕೂ ಕೂಡ ಈ ಪೇಸ್ಟ್ ಅನ್ನ ಹಚ್ಚಬಹುದು, ಬಹಳ ಬೇಗನೆ ಕಡಿಮೆ ಆಗುತ್ತೆ. ಮನೆ ಮದ್ದಿಗೆ ಈ ದೊಡ್ಡಪತ್ರೆ ಬಹಳನೇ ಉಪಯೋಗಕಾರಿಯಾದಂತಹದ್ದು, ನೀವು ಬಳಸಿ ನೋಡಿ. ಈ ದೊಡ್ಡಪತ್ರೆಯನ್ನ ಬಳಸಿಕೊಂಡು ನಾನು ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅನ್ನ ಮಾಡ್ಕೊಳ್ಳಿ, ಒಂದು ಮುಕ್ಕಾಲ್ ಪಾವಿನಷ್ಟು ಅಕ್ಕಿ ಹಾಕಿ ಅನ್ನ ಮಾಡ್ಕೊಳ್ಳಿ. ದೊಡ್ಡಪತ್ರೆ ಎಲೆ 15-20, ಹಸಿಮೆಣಸಿನಕಾಯಿ 5-6, 1 ಕಪ್ಪಿನಷ್ಟು ತೆಂಗಿನ ತುರಿ, ನಿಂಬೆ ರಸ 2 ಚಮಚೆ, ಕರಿಬೇವು, ಕೊತ್ತಂಬರಿ ಸೊಪ್ಪು 1/4 ಇಂಚಿನಷ್ಟು ಶುಂಠಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಚಿಟಿಕೆಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚೆಯಷ್ಟು ತುಪ್ಪ. ಮೊದಲಿಗೆ ದೊಡ್ಡಪತ್ರೆ ಸೊಪ್ಪನ್ನ ಹುರ್ಕೊಳ್ಳೋದೇನ್ ಬೇಡ, ಹಸಿದ ತಗೊಂಡಿದ್ದೀನಿ ನಾನಿಲ್ಲಿ. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ 5-6 ಹೇಳದ್ನಲ್ಲ, ದೊಡ್ಡಪತ್ರೆ ಎಲೆಗಳು, ತೆಂಗಿನ ತುರಿ, ಶುಂಠಿ ಮತ್ತೆ ಸ್ವಲ್ಪ ಉಪ್ಪು. ಉಪ್ಪನ್ನ ನಾವು ಮಿಕ್ಸಿಗೆ ಹಾಕೋದ್ಯಾಕೆ ಅಂದ್ರೆ ಚೆನ್ನಾಗಿ ನುರಿಯುತ್ತೆ ಮತ್ತೆ ಬಣ್ಣ ಹಾಗೆ ಇರುತ್ತೆ. ಈಗ ಉಪ್ಪನ್ನ ನಾವು ಅನ್ನಕ್ಕೆ ಹಾಕೋದಕ್ಕೂ ಮಿಕ್ಸಿಗೆ ಗೊಜ್ಜಿಗೆ ಹಾಕೊಂಡು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇದಿಷ್ಟನ್ನು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ, ತೆಗ್ದಿಟ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್. ನೆಕ್ಸ್ಟ್ ಈಗೆಲ್ಲ ಹಬ್ಬಗಳು ಬರುತ್ತೆ, ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ಅನ್ನೋಂತವ್ರು ಈರುಳ್ಳಿ ಬೆಳ್ಳುಳ್ಳಿಯನ್ನ ಬಳಸದೆ ಹಾಗೆ ಮಾಡ್ಕೋಬಹುದು. ಈರುಳ್ಳಿ ಬೆಳ್ಳುಳ್ಳಿಯನ್ನ ಬಳಸಿ ಕೂಡ ನಾವು ಮಾಡ್ಕೋಬಹುದು. ಈಗ ಬಾಂಡ್ಲೆ ಇಟ್ಟು ಒಗ್ಗರಣೆ ಹಾಕೊಳ್ಳಿ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಉಪ್ಪು, ತುಪ್ಪ, ಬೇಕಿರೋರು ತಿಂತೀವಿ ಅನ್ನೋರು ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿಯನ್ನ ಹಾಕಿ ಬಾಡಿಸಿ ನಂತರ ಈ ರುಬ್ಬಿದ ಮಿಶ್ರಣವನ್ನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ತುಂಬಾ ಗೊಜ್ಜು ತರ ಮಾಡ್ಕೋಬೇಡಿ, ಸ್ವಲ್ಪ ಒಣಗ್ದಂಗೆನೆ ಇರಲಿ. ಅದರಲ್ಲೇ ನಾವು ನೀರ್ ಹಾಕಿ ರುಬ್ಕೊಂಡಿರೋದ್ರಿಂದ ಒಗ್ಗರಣೆನಲ್ಲೇ ಅದು ಸ್ವಲ್ಪ ನೀರ್ ಆವಿ ಆಗ್ತಿದ್ದಾಗೆ ಕಲಿಸ್ಲಿಕ್ಕೆ ಚೆನ್ನಾಗುತ್ತೆ ಚಿತ್ರಾನ್ನ ಒಗ್ಗರಣೆ ತರ. ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ಟೌವ್ ಆಫ್ ಮಾಡಿ ಅನ್ನಕ್ಕೆ ಮಾಡಿದಂತಹ ಒಗ್ಗರಣೆಯನ್ನ ಹಾಕಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ನಿಂಬೆ ರಸ ಹಾಕೊಳ್ಳಿ. ಬೇಕು ಅಂತಂದ್ರೆ ಈ ಆಲೂಗಡ್ಡೆಯನ್ನ ನಾವೀಗ ಗೊಜ್ಜೇನ್ ಮಾಡ್ಕೊಂಡಿರ್ತೀವಿ ಒಗ್ಗರಣೆ ಗೊಜ್ಜು, ಅದಕ್ಕೆ ಆಲೂಗಡ್ಡೆಯನ್ನ ಬೇಯಿಸಿ ಹಾಕೊಂಡ್ರೆ ಆಲೂಗಡ್ಡೆ ರೈಸ್ ತರ ಕೂಡ ಆಗುತ್ತೆ, ರುಚಿಯಾಗಿರುತ್ತೆ. ಇದಕ್ಕೆ ಬೇಕು ಅಂದ್ರೆ ದೊಣ್ಮೆಣಸಿನಕಾಯಿ ಹಾಕೋಬಹುದು, ಕೆಲವೊಂದು ತರಕಾರಿಗಳು ಆಪ್ಷನಲ್ಲು ನಮ್ಮಿಷ್ಟ. ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಹೇಗೆ ಆಯ್ತು ಅನ್ನೋದನ್ನ ಮನೆಯಲ್ಲಿ ಮಾಡಿ ನಮಗೆ AIR.BDVT@gmail.com ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇದುವರೆಗೆ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್.
3: ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ 3,25,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಿಪ್ಪಾಣಿ ನಗರದ ಸೌಂದರ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮಹತ್ವದ ಕೊಡುಗೆಯಾಗಲಿದೆ ಎಂದು ಸಚಿವರು ಹೇಳಿದರು. ಹಿರಿಯ ರಾಜಕಾರಣಿ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರ ನಿಧನಕ್ಕೆ ಸಂಸದ ಗೋವಿಂದ ಎಂ ಕಾರಜೋಳ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಹನುಮಂತಪ್ಪನವರು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ತಮ್ಮ ಜೀವನವನ್ನು ಸಮಾಜ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಗಣ್ಯರು ಹನುಮಂತಪ್ಪ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಯದೇವ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಗೆ ನಗರದ ಮುಕ್ತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಲಿದೆ. ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ದವಾಗಿದೆ. ಇತ್ತೀಚೆಗೆ ಮಹಾರಾಷ್ಟದಲ್ಲಿ ತಡೆಯಲಾಗಿದ್ದ ಅಡಿಕೆ ಸಾಗಣೆ ವಾಹನಗಳ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆದು ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಅಡಿಕೆ ಬೆಳೆಗಾರರು, ವರ್ತಕರು ಹಾಗೂ ಸಹಕಾರಿ ಸಂಸ್ಥೆ ಪದಾಧಿಕಾರಿಗಳೊಂದಿಗೆ ಆಯೋಜಿತ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಅಡಿಕೆಯನ್ನ ಸಂಬಂಧದಲ್ಲಿ ಮಿಕ್ಸ್ ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಕಾರಕ ಅಂತ ಇತ್ತು. ಈಗ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತ ಹೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಅಡಿಕೆ ಇದು ವಿಷ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸುವಂತ ಒಂದು ಜಾಗದಲ್ಲಿ ನಮ್ ಕೇಂದ್ರ ಸರ್ಕಾರ ಇದೆ. ಇದ್ರ ಜೊತೆಗೆ ಇಲ್ಲಿಂದ ಹೋಗ್ತಿರುತ್ತ ನಿಮ್ ತಟ್ಟೆ ಹಾಳೆಗಳು ಕೆಳಗಡೆ ಊಟ ಮಾಡಿದ್ರು ಕೂಡ ಅದು ಕೂಡ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಸ್ಪ್ರೆಡ್ ಆಗ್ತಿದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಸೆಷನ್ 20ನೇ ಶುರು ಆಗುತ್ತೆ. ನಮ್ಮ ಇಲಾಖೆ ನಡ್ಡಾಜಿ ಅವರ ಅಂಡರ್ನಲ್ಲೇ ಬರ್ತಾ ಇದೆ. ಸೊ ನಾವು ಅವರಿಗೆ ಕಮಿಸ್ ಮಾಡಬೇಕಾಗಿದೆ. ಈ ದಿಕ್ಕಲ್ಲಿ ಏನು ಪ್ರಯತ್ನಗಳು ಆಗಬೇಕು, ನಮ್ಮ ಪ್ರಯತ್ನಗಳು ಇನ್ನು ಮುಂದುವರಿಯುತ್ತೆ.
0: ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗನಾಥ ಶ್ಯಾಮಾಚಾರ್ಯ ಲೋಕಾಪುರ ರಂಶ ಅವರ ಜನ್ಮದಿನ. 2006ನೇ ಸಾಲಿನಲ್ಲಿ ಅವರು ಅನುವಾದಿಸಿದ ಕನ್ನಡ ಜ್ಞಾನೇಶ್ವರಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ರಂಶ ಅವರ 94ನೇ ಜಯಂತಿ ಹಿನ್ನೆಲೆ ಪ್ರಸ್ತುತ ಧಾರವಾಡದ ಜಿಬಿ ಜೋಶಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಗರದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದ 4,471 ಸಾಧನ ಸಲಕರಣೆಗಳನ್ನು ಶೀಘ್ರ ವಿತರಿಸಲಾಗುವುದು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಬದುಕು ಸುಗಮ ಹಾಗೂ ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಕೇಂದ್ರದ ಆದ್ಯತೆಯಾಗಿದೆ ಎಂದರು. ಹಿರಿಯರ ಸಹಾಯವಾಣಿ 14567 ಬಳಕೆ ಬಗ್ಗೆಯೂ ಸಂಸದರು ಮಾಹಿತಿ ನೀಡಿದರು. ಕೊಡಗಿನ ಕುಶಾಲನಗರದಿಂದ 190 ಕಿಲೋಮೀಟರ್ ದೂರದ ಮಂಗಳೂರು ಬಂದರಿಗೆ ನಿತ್ಯ 100 ಕಂಟೈನರ್ಗಳಂತೆ ವರ್ಷಕ್ಕೆ 15,000 ಕಂಟೈನರ್ಗಳಲ್ಲಿ ಕಾಫಿ ಬೀಜ ಸರಬರಾಜಾಗುತ್ತಿದೆ ಎಂದು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ವಕ್ತಾರ ಕೆಕೆ ವಿಶ್ವನಾಥ್ ತಿಳಿಸಿದ್ದಾರೆ. ನವ ಮಂಗಳೂರು ಬಂದರು ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆ ವಾಣಿಜ್ಯೋದ್ಯಮ ಸಂಸ್ಥೆ ನಿಯೋಗದೊಂದಿಗೆ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಾಪುರ ಗ್ರಾಮದ ಸಮೀಪ ರಾಷ್ಟೀಯ ಹೆದ್ದಾರಿ 150A ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 28 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸಮೀಪದ ರಾಂಪುರ ಹಾಗೂ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ಸರ್ಜಿ ರೇಣುಕಾ ದೇವಧರ ಆಸ್ಪತ್ರೆಯ ನೂತನ ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಸೇವೆಯನ್ನು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಿದ್ದಾರೆ ಸಪನಾ ಕಟ್ಟಿ ಅವರು. ನಂತರ ಸಂಧಿ ಕಾಲದಲ್ಲಿ ಕೂತು ಪ್ರಬಂಧ ವಾಚ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು. ಮೊದಲಿಗೆ ಕೇಳೋಣ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಾರೆ ಸಪನಾ ಕಟ್ಟಿ ಅವರು.
4: ಮಾಲತಿ ಕೊಟ್ಟ ಸಣ್ಣ ಸ್ಟೀಲಿನ ಟಿಫಿನ್ ಕ್ಯಾರಿಯರ್ ಮತ್ತು ಒದ್ದೆ ಗೋಣಿ ತಟ್ಟು ಸುತ್ತಿದ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಇಸುಗೊಂಡ ವಿರೂಪಾಕ್ಷ ಅದೀ ಮೈ ತೊಳಕೊಂಡು ಮಿರಿ ಮಿರಿ ಮಿಂಚುತ್ತಿದ್ದ ತನ್ನ ರಿಕ್ಷಾದ ಸಳಿಗೆ ನೇತು ಹಾಕಿದ. ಖಾಕಿ ಕೋಟು ಹಾಕಿಕೊಂಡು ರಿಕ್ಷಾಗೆ ಕಿಕ್ ಹೊಡೆಯುವಾಗ ಕೆಳಗಿನ ಓಣಿಯ ಸಾಯಿಬಾಬಾ ಗುಡಿಯ ಓಂ ಸಾಯಿ ಓಂ ಸಾಯಿ ರೆಕ್ಕಡು ಶುರುವಾಗಿತ್ತು. ಅರೆ ಬಾಬಾನ ಆರ್ತಿ ಟೈಮು ಅಂದರೆ 8 ಗಂಟೆ ಅಂದುಕೊಳ್ಳುತ್ತಲೇ ಎಕ್ಸಿಲೇಟರ್ ತಿರುಗಿಸಿದ. ಅಷ್ಟರಲ್ಲಿ ಹೆಂಡತಿ ಮಾಲತಿ ಕೈಯಲ್ಲಿ ಚಹಾದ ವಾಟಕ ಹಿಡಿದು ಬಂದಳು. ಅರೆ ನಿಂದ ಚಹಾ ಕೊಡಬೇಕಂದ್ರ ಅತ್ತಿ ಕಾಣವಲ್ರು, ಎಲ್ಲಿದ್ದಾರ ನೋಡ್ರಿ ಅಷ್ಟು ಅಂದಳು. ವಿರೂಪಾಕ್ಷ ಮನ್ಯಾಗಿರೋರ ಎಣಿಸಿ 5 ಮಂದಿ, ಅದರಾಗ ಯಾರು ಎಲ್ಲಿ ಹೋಗುತ್ತಾರ ಅನ್ನೋದು ಲಕ್ಷ ಇಡಕ್ ಆಗಂಗಿನಗ ಅಂತ ಒದರಿದರೂ ಅವ ನನ್ನ ಹುಡುಕಲು ರಿಕ್ಷಾ ಹತ್ತಿದ. ಮುಂಜಾನೆ ಟ್ರಿಪ್ಪುಗಳಿಗೆ ಇನ್ನು ಖೋತ ಅಂತ ಮನದಲ್ಲೇ ಗೊಣಗ್ತಾ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ದಾಟಿ ಜೆಸಿ ರೋಡಿಗೆ ತಿರುವಾಗ ಒಮ್ಮೆಲೆ ಮೂಲೆಯಲ್ಲಿ ಕಂಡಿದ್ದಳು ಪಾರಕ. ಎಲ್ಲಿ ಹೋಗಿದ್ದಿವೆ ಮುಂಜಾನೆ ಮುಂಜಾನೆ? ಹಂಗ ಆಟ ಶಿವನ್ ದರ್ಶನ ಮಾಡಿಕೊಂಡು ಬರಾಕತ್ತಿದ್ದೆ. ನನ್ನ ಕೇಳಿದರೆ ನಾ ಕರ್ಕೊಂಡು ಹೋಗಿದ್ದಿಲ್ಲೇನ, ಒಂದಿಟ್ಟು ಆರಾಮ ಇರೋದ್ಲಿ, ತಿಳಿತಿಲ್ಲ. ಹಾ ಹತ್ತು ಗಡಾನ ಅಂತ ಅವ ನನ್ನ ಪ್ರೀತಿಯಿಂದ ಬೈಯುತ್ತಲೇ ವಿರೂಪಾಕ್ಷ ರಿಕ್ಷಾ ಹತ್ತಿಸಿ ಮನೆಗೆ ತಂದು ಬಿಟ್ಟ. ಮತ್ತದೇ ಜೆಸಿ ರೋಡು ಊರ್ವಶಿ ಥಿಯೇಟರ್ ಅಂತ ಪ್ರದಕ್ಷಿಣೆ ಹಾಕುವ ಅವ್ವ ಮಾಡಿದ ಘೋಟಾಳದಲ್ಲಿ ಮುಂಜಾನೆಯ ಚಹಾನೂ ಕುಡಿಯದ್ದು ನೆನಪಾಗಿ ಕಂಡ ಯಾವುದೋ ದರ್ಶಿನಿಯ ಮುಂದೆ ಇಳಿದು ಸಿಂಗಲ್ ಚಹಾ ಅಂತ ಕೂಗಿ ಹಿಂದಿದ್ದ ಥಿಯೇಟರಿನ ಪೋಸ್ಟರ್ ಮೇಲೆ ಕಣ್ಣಾಡಿಸುತ್ತಾ ನಿಂತ. ನೇರ ಗೆರೆಗಳ ಚೂಪು ಮುಖಗಳು, ನಡು ನಡುವೆ ನೇತಾಡುವ ನಾನಾ ನಮೂನೆ ಬಂದೂಕುಗಳು, ಹಾರಾಡೋ ನೋಟುಗಳು, ಎಲ್ಲದರ ನಡುವೆ ಸೊಂಟಕ್ಕೆ ಕೈಯಿಟ್ಟು ನಿಂತ ಅರಬತೆ ಹೆಣ್ಣು. ಮನುಷ್ಯ ಹೊಡೆದಾಡೋದು ಯಾವ್ದಾದ್ರು ಸಲುವಾಗಿ ಅನ್ನೋದು ಎಷ್ಟು ಮಸ್ತ್ ತೆಗದಾನ ಮಗ, ಪೇಂಟ್ರ್ ಶಾಣೆ ಆದಾನು ಅಂತ ವಿಚಾರ ಮಾಡುತ್ತಾ ಕೆಳಗೆ ದೃಷ್ಟಿ ಹರಿಸಿದ. ಅಲ್ಲ ಇದರ ಚಿತ್ರ ಮುಂತೋ ಏನಿಲ್ಲ, ಕೆಳಗ್ ಕೂತು ಕಡ್ಡಿ ಪೈಲ್ವಾನನು ಇದರದ್ದ ಭಾಗಾನು ಅಂತ ದಿಟ್ಟಿಸಿ ಮತ್ತೊಮ್ಮೆ ನೋಡ್ದ. ಹೌದು, ಥಿಯೇಟರಿನ ಹತ್ತಿದಂತೆಯೇ ಇದ್ದ ಬೆಂಚಿನ ಮೇಲೆ ಯಾರೋ ಬೆನ್ನಾಗಿ ಕೂತಿದ್ದಾರೆ, ತಲೆ ಬಗ್ಗಿದೆ, ಪಾಪ ಮುದುಕರೋ ಏನೋ. ದೂರದಿಂದ ಅವರ ಬಿಳಿ ಕೂದಲು ಪೋಸ್ಟರಿನ ರಬ್ಬ ರಬ್ಬಿ ಬಣ್ಣಗಳ ಮೇಲೆ ಕುಳಿತ ಪಕ್ಕಳೆ ಒಡೆದ ಧತ್ತೂರಿ ಹೂವಂತೆ ಕಾಣುತ್ತಿದೆ. ತೆಳು ಕುರ್ತ ಒಳಗಿನ ಪಕ್ಕೆಲುಬುಗಳು ಕಳೆದ ವಾರ ತೆಗೆಸಿದ ಅವನ ಎಕ್ಸ್ರೇ ಫೋಟೋದಾಗಿನಂತೆ ಸ್ಪಷ್ಟ ಕಾಣಿಸ್ತಾವ ಅಂದುಕೊಳ್ಳುವಾಗಲೇ ಅವ ಗೇಟಿನೊಳಗೆ ಹಾಯ್ದು ಅವರ ಮುಂದೆ ಬಂದು ನಿಂತಾಗಿತ್ತು. ಇವನ ಹೆಜ್ಜೆ ಸದ್ದು ಕೇಳಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಲೆಯ ಮೇಲೆ ಸುಡುತ್ತಿದ್ದ ಸೂರ್ಯ ಒಮ್ಮೆಲೆ ತಂಪಾದಾಗ ಉದ್ದಕ್ಕೆ ಬಿದ್ದ ನೆರಳು ಕಂಡು ಕತ್ತೆತ್ತಿದರು. ಕೊರೆದ ಗೆರೆಗಳ ಹಣೆಯ ಕೆಳಗೆ ಆಳಕ್ಕೆ ಕಣ್ಣುಗಳು, ಸುಕ್ಕು ಗಟ್ಟಿ ಗಂಟುಗಂಟಾದ ಚರ್ಮ ಈ ಭೂಮಿಯ ಮೇಲೆ ಅವರು ಕಳೆದ ವರ್ಷಗಳಂತೆ ಕಂಡವು. ಕಣ್ಣೋಟ ಮಾತ್ರ ತೊಳೆದ ಪಾಟಿಯಂತೆ ಸ್ವಚ್ಛ. ಯಾಕೋ ಅವನ ಮೈ ಜುಮ್ ಅಂದಿತು. ಕ್ಷಣ ಇದ್ಯಾವುದೋ ಕಳಕೊಂಡ ಕೇಸು ಅಂತಲೂ ಗೊತ್ತಾಗಿ ಹೋಯ್ತು. ಏನು ಮಾಡಲಿ, ಎಲ್ಲಿಂದ ಕಳ್ಕೊಂಡೀರಿ ಅಂತ ಅವರನ್ನ ಕೇಳಿದ್ರ ಹ್ಯಾಂಗ ಅಂತ ವಿಚಾರ ಮಾಡಿದ. ಮರುಕ್ಷಣ ಥೋ ದಡ್ಡ ಮಗನ, ಎಲ್ಲಿ ಕಳ್ಕೊಂಡೇವಿ ಅಂತ ಗೊತ್ತಿದ್ದವರಿಗೆ ಓಡಿ ಬಂದವರು ಅಂತಾರ, ಕಳ್ಕೊಂಡವರು ಅನ್ನೋದಿಲ್ಲ ಅಂತ ತನಕ್ ತಾನೇ ಬೈದುಕೊಂಡು ನಕ್ಕ. ಅವರ ಮುಂದೆ ಬಾಗಿ ಅಜ್ಜ ಚಹಾ ಕುಡಿತಿರೇನು ಅಂದ. ಅವ ಮಾಡಿದ ಕಪ್ಪು ಬಯ ಸನ್ನೆ ನೋಡುತ್ತಾ ಅವರು ತಕ್ಷಣ ಮೇಲೆ ಕೆಳಗೆ ಜೋರು ಜೋರಾಗಿ ತಲೆ ಆಡಿಸಿದರು. ವಿರೂಪಾಕ್ಷ ಲಘುಬಗೆಯಿಂದ ದರ್ಶಿನಿಗೆ ಹೋಗಿ ಒಂದು ಚಹಾ ಬನ್ನು ಕಟ್ಟಿಸಿಕೊಂಡು ಬಂದ. ಒಮ್ಮೆ ಕೂಡ ತಲೆ ಎತ್ತದೆ ಬೆನ್ನನ್ನು ಚಹಾದಲ್ಲಿದ್ದಿ ಸುರ್ರ ಅಂದು ಚೀಪಿ ನಡು ನಡುವೆ ಚಹಾ ಗುಟ್ಕರಿಸುವವರನ್ನೇ ನೋಡುತ್ತಾ ನಿಂತ. ತಿಂದಾದ ಮೇಲೆ ಚಹಾದ ಗ್ಲಾಸ್ ಇವನಿಗೆ ಕೊಟ್ಟು ಮತ್ತೆ ಎತ್ತಲು ನೋಡುತ್ತಾ ಕುಳಿತರು. ವಿರೂಪಾಕ್ಷನಿಗೆ ಅವರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ತಿಳಿದಾಯ್ತು. ಡೈರೆಕ್ಟ್ ಕೇಳೋದು ಬೇಡ, ಪ್ರಶ್ನೆ ತಿಳಿವಾಡಿಸಿ ಕೇಳೋಣ ಅಂದ್ರೆ ಉತ್ತರ ಕೊಟ್ಟಾರು ಅನಿಸಿ ಅಲ್ಲ ಅಜ್ಜ ಮನಿಯಲ್ಲದ ಅಂದ. ಅವನ ಅಲಗುವ ತುಟಿಗಳನ್ನೇ ದಿಟ್ಟಿಸರು. ಪ್ರಶ್ನೆ ತಿಳಿತೋ ಇಲ್ಲ ಯಾವಾಗ್ಲೂ ಜನ ಕೇಳೋದೇ ಈ ಪ್ರಶ್ನೆ ಅಂತ ಮನದಾಳದಲ್ಲಿ ಎಲ್ಲೋ ದರ್ಜಾಗಿ ಹೋಗಿತ್ತೋ ಗೊತ್ತಿಲ್ಲ. ಅಂತೂ ಯಾರ ಮನಿ ಅಂತ ಕೇಳಿದರು. ನಿಮ್ಮ ಮನಿ ಮತ್ತೆ ಅಲ್ಲಿ ನೋಟ. ಮುಂದೆ ಮಾತಾಡಲು ತೋಚದೆ ವಿರೂಪಾಕ್ಷ ಅತ್ತಿತ್ತ ನೋಡುವಾಗ ಅವರ ಕುರ್ತಾದ ಜೇಬಿನ ಗುಂಟ ದಾರ ನೇತಾಡಿದಂತೆ ಕಂಡಿತು. ಮೆಲ್ಲನೆ ಅದನ್ನು ಹಿಡಿದಳೆದ. ಅಜ್ಜ ಕೈಯಿಂದ ಜೋಬು ಗಟ್ಟಿ ಆಡ್ಕೊಂಡರು. ಛೇ, ನನ್ನನ್ನು ಕಳ್ಳ ಅಂತ ತಿಳ್ಕೊಂಡ್ರು ಅಂತ ಹಳಹಳಿಸಿದ ವಿರೂಪಾಕ್ಷ. ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕಿಸೆಯನ್ನು ಪರ್ರ ಎಂದು ಹರಿದು ತೆಗೆದು ಅದರಲ್ಲಿ ಒಂದು ಚೀಟಿಯನ್ನು ಇವನಿಗೆ ಕೊಟ್ಟರು. ಚೀಟಿಯನ್ನು ಬಂತು ಹಾಳೆಯ ಮುದ್ದೆ. ಬಾಯಿ ಮುಚ್ಚಿದ ಜೋಬಲ್ಲಿ ಎಷ್ಟು ಸ್ನಾನ ಕಂಡಿತ್ತೋ ಮುಟ್ಟಿದರೆ ಪುಡಿಯಾಗುವಂತಿತ್ತು. ಹಳದಿ ಗಟ್ಟಿ ಬರೆದದ್ದು ಮಸುಕಾಗಿತ್ತು. ಯಟೆ ಅನಂತರಾಮ್ ಸ್ಟೇಜ್ 4 ಬನಶಂಕರಿ ಕ್ರಾಸ್. ಮುಂದೆ ಸಂಖ್ಯೆ ಅಳಸಿ ಹೋಗಿತ್ತು. ಸದ್ಯ ಇಷ್ಟಾದರೂ ದೊರೆಯಿತಲ್ಲ ಅನಿಸಿ ಅಜ್ಜ ನಡೀರಿ ಅಂತ ರಿಕ್ಷಾದಲ್ಲಿ ಕುಡಿಸಿದ. ಬನಶಂಕರಿಯೇ ಮೊದಲ ಸ್ಟೇಜ್ ಬಂದು ಎತ್ತ ಹೋಗಬೇಕು ತಿಳಿಯದೇ ಅತ್ತಿತ್ತ ನೋಡುವಾಗ ಉಡುಪಿ ಹೋಟೆಲ್ ಒಂದು ಕಂಡಿತ್ತು. ವಿರೂಪಾಕ್ಷ ಒಳ ಹೋಗಿ ಗಲ್ಲೆಯ ಮೇಲೆ ಕುಳಿತಿದ್ದ ಹೋಟೆಲ್ ಮಾಲೀಕನಿಗೆ, ಸರ್, HK ಅನಂತರಾಮ್ ಅವರ ಮನೆ ಬೇಕಾಗಿತ್ತು ಅಂದ. ಅವ ಒಮ್ಮೆಲೆ ಯಾವ ಅನಂತರಾಮ್? PWD ಇಂದ ರಿಟೈರ್ ಆಗಿ ದೊಡ್ಡ ಬಂಗ್ಲೆ ಕಟ್ಸ್ಯಾರಲ್ಲ, ಅವರ ಡಾಕ್ಟರ್ ರಾವ ಇಲ್ಲ ಟೀಚರ್ ಅನಂತರಾವ ಅಂದ. ಸರ್, ಅದು ನನಗ್ ಗೊತ್ತ. ತಂದೆಗೆ ವಯಸ್ಸಾಗ್ಯದ ನೋಡ್ರಿ ಆರಾವ್ ಅಂದ. ಹೋ, ಇದೊಳ್ಳೆ ತಮಾಷೆ ಆಯ್ತಲ್ಲ ಮಾರಯ್ಯ, ತಂದೆಗೆ ವಯಸ್ಸಾಗದೆ ಮಗ ದೊಡ್ಡವನಾಗುವುದು ಉಂಟ ಅಂತ ನಕ್ಕನವ. ಹಾಗಲ್ಲ ಸರ್ ಅಂತ ವಿರೂಪಾಕ್ಷ ಚುಟುಕಾಗಿ ನಡೆದದ್ದೆಲ್ಲ ವಿವರಿಸಿದ. ಅವನಿಗೂ ಬಹುಶಃ ಯಾರಲ್ಲಾದರೂ ಹೇಳಿಕೊಳ್ಳಬೇಕಾಗಿತ್ತು. ಓ, ಹಿಂಗ ಕೇಸು? ಹೋಟೆಲ್ ಮಾಲೀಕ ತಲೆ ಕೆರಕೊಂಡು ಗಲ್ಲೆ ಬಿಟ್ಟು ಬಂದು ರಿಕ್ಷಾದಲ್ಲಿ ಬಗ್ಗಿ ನೋಡಿದ. ಅಲ್ಲ ಮಾರಯ್ಯ, ಇಲ್ಲಿ ಪ್ರಶ್ನೆ ಉಂಟು ನನಗೆ. ಈ ಅನಂತರಾಮ್ ಏನು ಅಜ್ಜನ ಹೆಸರ ಇಲ್ಲ ಅವರ ಮಗಂದ ಅಂತ? ಸರ್, ಚೀಟಿ ಇದ್ದುದು ಇವನ್ ಕಿಸೆಯಾಗ, ಚೀಟಿಯಾಗ ಹೆಸರಿತ್ತು. ಅಂದ ಮೇಲೆ ಇವ್ರ ಹೆಸರ ಅನಂತರಾಮ್ ಆತ್ರಿ? ವಿರೂಪಾಕ್ಷ ಲಾಜಿಕ್ ಹಾಕಿದ. ತಪ್ಪಿದೆ ನೋಡು, ನೀ ಮನಿ ಅಡ್ರೆಸ್ ಯಾರಿಗೋ ಬರೆದು ಕೊಟ್ಟಿ ಅಂತ ಇಟ್ಕೋ, ಅದರಲ್ಲಿ ಮೊಟ್ಟ ಮೊದಲು ಏನ್ ಬರೀತಿ ಹೇಳು? ಮನಿ ಮಾಲೀಕರ ಹೆಸರು. ಅದು ಅದು ನೋಡು, ಪತ್ತೆದಾರಂತೆ ಚಪ್ಪಾಳೆ ಹೊಡೆದ ಮಾಲೀಕ. ಅಂದ ಮೇಲೆ ಅಡ್ರೆಸ್ ಮೇಲಿರೋದು ಮಗನ ಹೆಸರು ಅಂತಾಯ್ತಿಲ್ಲೋ? ಯಾಕಂದ್ರ ಅಪ್ಪ ಮುದುಕನಾದ ಮೇಲೆ ಮಗ ಅಪ್ಪ ಆಗ್ತಾನ, ಅಪ್ಪ ಮಗ ಆಗ್ತಾನ, ಮತ್ತು ಹಾಲಿ ಅಪ್ಪನಿರ್ತಾನಲ್ಲ ಅವನೇ ಮನಿ ಮಾಲೀಕ ಇರ್ತಾನೆ. ಗೊಂದಲ ಎಬ್ಬಿಸುತ್ತಿದ್ದವನನ್ನು ತಡೆಯುತ್ತಾ ವಿರೂಪಾಕ್ಷ ಹೇಳಿದ, ಮಾಲೀಕರು ಯಾರು ಇರ್ಲಿ ಬಿಡ್ರಿ ಸರ, ತಲಿ ಮ್ಯಾಲಿನ ಸೂರಂತೂ ಅಪ್ಪ ಮಗ ಇಬ್ಬರದೊಂದೇ ಹೌದಿಲ್ರಿ. ಹೋಟೆಲ್ ಮಾಲೀಕ ಇವನು ಕೂಡ ಮಾತು ಸಾಕು ಎಂಬಂತೆ ನೋಡು, ಒಂದ್ ಕೆಲಸ ಮಾಡು, ಇಲ್ಲೇ ಒಂಚೂರು ಮುಂದೆ ಹೋದರೆ ಕಾರ್ನರಿಗೆ ಒಂದ್ ಸಲೂನ್ ಉಂಟು, ಅಲ್ಲಿ ಒಂದು ಅಜ್ಜ ಬಂದದ್ದು ಕಂಡಿದ್ದೆ, ಜೊತೆಗೆ ಒಂದು ಪಡ್ಡೆ ಹುಡುಗ, ಅದರ ಕೈ ಹಿಡ್ಕೊಂಡೆ ಯಾವತ್ತು ಅಜ್ಜನ ಸವಾರಿ ಟುಕು ಟುಕು ಅಂತ, ಅದರ ಮುಖ ಚೂರು ಹಿಂಗೆ ಕಂಡಿತ್ತಪ್ಪ ಅಂತ ಬಗ್ಗಿ ಮತ್ತೆ ರಿಕ್ಷಾದೊಳಗೆ ನೋಡಿದ. ಮತ್ತೆ ಅಜ್ಜನ ಸವಾರಿ ಮುನರಿದಿತ್ತು. ಹೋಟೆಲ್ ಹೋಯ್ತು, ಸಲೂನ್ ಬಂತು, ಢುಮ್ ಢುಮಕ್ ಎನ್ನುವಂತೆ. ಯಾವುದೋ ಮುಖಕ್ಕೆ ನೊರೆ ಮೆತ್ತುತ್ತಿದ್ದ ಸಲೂನಿನವ ಹೊರಬಂದು ತಂಬಾಕಿನ ರಸ ಕೆಳಗೆ ಬೀಳದಂತೆ ಗದ್ದ ಏರಿಸಿಕೊಂಡೇ ಎಲ್ಲ ವಿವರಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳಿ ಅಜ್ಜನನ್ನು ದಿಟ್ಟಿಸಿ ನೋಡಿ ಬಾಯಲ್ಲಿದ್ದ ಜರ್ದ ಪಕ್ಕಕ್ಕೆ ಉಗುಳಿ ಬಾಯರಿಸಿಕೊಂಡು, ಹೌದೌದು ಬಂದಿದ್ರ ಬಿಡ, ಈಗೊಂದ್ 4 ತಿಂಗಳ ಕೆಳಗೆ ಕಾಣಕ್ಕೂ ತೇಟ್ ಹಿಂಗ ಇದ್ರೋಪ, ಬಿಳಿ ಕೂದ್ಲ, ಬಾಗಿದ್ ಬೆನ್ನು, ಚರ್ಮ ನಿರಿ ನಿರಿ, ಆಮೇಲೆ ಕಣ್ಣು ಸುದ್ದ ಹಿಂಗ ಒಳಕ, ಪಾಪ ಹೆಂಗ್ ಕಳ್ಕೊಂಡ್ರೋ ಏನೋ ಅಂದ. ಆಮೇಲೆ ಮತ್ತೆ ಏನೋ ನೆನಪಾದಂತೆ ತಲೆಗೆ ಪಟ ಪಟ ಹೊಡ್ಕೊಂಡು, ಹೇ ಅಲ್ಲ ತಗೋ, ಇವ್ರ ಅವ್ರ ಅಲ್ಲ. ಆಗಾಕ್ ಸಾಧ್ಯಲ್ಲ, ಯಾಕಂದ್ರ ಅವರು ತಮ್ಮ ಮನಿ ಮಂದಿ ಜೋಡಿ ನಾಸಿಕಕ್ ಹೋದಾಗ ಅಲ್ಲೇ ಕಳ್ಕೊಂಡ್ರು ಅಂತ ಯಾರೋ ಹೇಳಿದ್ದು ಕಿದ್ನಿ. ಒಮ್ಮೆ ಕಳ್ಕೊಂಡವ್ರು ಮತ್ತೊಮ್ಮೆ ಹೆಂಗೋ ಕಳ್ಕೊತಾರ ಅಂದ. ಯಾಕೋ ಈ ಅಜ್ಜನ ಕೇಸು ಕಗ್ಗಂಟಾದಂತೆ ಅನಿಸಿತು ವಿರೂಪಾಕ್ಷನಿಗೆ. ಏನೂ ಮಾಡಲು ತೋಚದೆ ಮೊಬೈಲ್ ಕಿಸೆಯಿಂದ ತೆಗೆದು ಅದರೊಳಗೆ ಹೊಕ್ಕೊಂಡ. ಮೊಬೈಲ್ ನಲ್ಲಿ ಯಾವುದೋ ಕೇರಳದ ಮಸಾಜ್ ಸೆಂಟರ್ನ ಅಡ್ವರ್ಟೈಸ್ಮೆಂಟ್ ಮಿಂಚಿ ಮರೆಯಾದ ಕೂಡಲೇ ಅಜ್ಜ ಒಮ್ಮೆಲೆ ಕೈಯಲ್ಲಿದ್ದ ಫೋನ್ ಕಸ್ಕೊಂಡು ಪಟ್ ಪಟ್ ಅಂತ ಅದಕ್ಕ ಬಡಿದರು. ಕೂಡಲೇ ವಿರೂಪಾಕ್ಷನಿಗೆ ಮಿಂಚದಂತೆ ಹೊಳೆಯಿತು. ಇವ ಖಾತ್ರಿ ಡಾಕ್ಟರ್ ರಾವ್ನ ಅಪ್ಪನೇ ಇರಬೇಕು. ಇದೀಗ ಕೆಂಪು ಅಧಿಕ ಚಿನ್ನ ಹೋತಲ ಅದ ಬಿಲ್ಡಿಂಗ್ ಇರಬೇಕು. ಮಗ ಯಾವುದೋ ಚಿಕಿತ್ಸಾಲಯ ನಡೆಸ್ತಿರ್ಬೇಕು, ಅದ್ನ ತೋರಿಸ್ಲಿಕ್ಕತ್ತಾನ ಅಜ್ಜ ಅಂತ ನಿಮಿಷಾರ್ಧದಲ್ಲಿ ಚಿಕಿತ್ಸಾಲಯದ ಮುಂದೆ ರಿಕ್ಷಾ ತಂದು ನಿಲ್ಲಿಸಿದ. ಭವ್ಯ ಆಸ್ಪತ್ರೆ, ಅದರ ಪಕ್ಕಕ್ಕೆ ಅಷ್ಟೇ ದೊಡ್ಡ ಮನೆಯನ್ನು ದಂಗಾಗಿ ನೋಡುತ್ತಾ ನಿಂತ ವಿರೂಪಾಕ್ಷನಿಗೆ ಅಜ್ಜ ರಿಕ್ಷಾ ಇಳಿದು ಗೇಟು ತೆಗೆದು ಆ ಮನೆಯತ್ತು ಹೋಗಿದ್ದು ಲಕ್ಷಕ್ಕೆ ಬರಲಿಲ್ಲ. ಅರರೇ ಅಜ್ಜ ಎನ್ನುತ್ತಾ ಅವನ ಹಿಂದೆ ಓಡಿದವನತ್ತ ತಿರುಗಿಯೂ ನೋಡದೆ ಪಟ ಪಟ ಹವಾಯಿ ಚಪ್ಪಲಿ ಬಡಿಯುತ್ತಾ ಅಜ್ಜ ನಡೆದೇ ಬಿಟ್ಟ. ಮನೆಯಿಂದ ಹೊರಬಂದವ ಮಗನಿರಬೇಕು, 40 ಆಸುಪಾಸಿದ್ದ. ಮಗನ ಬಂಗಾರದ ಚೌಕು ಚಾಳೀಸಿನ ಗ್ಲಾಸುಗಳು ದೂರದಿಂದ ಹೆಪ್ಪುಗಟ್ಟಿದ ಐಸ್ ಕ್ಯೂಬ್ಗಳಂತೆ ಕಂಡವು ವಿರೂಪಾಕ್ಷನಿಗೆ. ಅಪ್ಪಲು ಬರುತ್ತಾ ಅಜ್ಜನ ನಡುಗು ಕೈಗಳನ್ನು ನಡುವೇ ಗಾಳಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿ ಮಗ ಅವರ ಕಿವಿ ಹತ್ತಿರ ಬರುತ್ತಾ, ಇಲ್ಲಿ ಹೇಗೆ ಬಂದ್ರಿ ಅಂತ ಜೋರಾಗಿ ಒದರಿದ. ಅವನ ಜೋರು ಧ್ವನಿಗೆ ಒಳಗಿನಿಂದ ಹೆಣ್ಣುಗಳೊಬ್ಬಳು ಹೊರಬಂದಳು. ಅವಳಂತೂ ಮುದುಕನನ್ನು ನೋಡಿ ಗಾಬರಿಯೇ ಆದಂತೆ ಕಂಡಿತು. ಅವರ ಹೊಲಸಾದ ಕುರ್ತಾ, ಮಣ್ಣು ಮಣ್ಣಾದ ಕೈಕಾಲು ದಿಟ್ಟಿಸುತ್ತಾ, ಸ್ವಲ್ಪನಾದರೂ ಕ್ಲೀನ್ಲಿನೆಸ್ ಇದೆಯಾ ನಿಮ್ಮಪ್ಪನಿಗೆ ಅಂತ ನಗಿದಳು. ಅದೆಲ್ಲ ಸಾಯ್ಲಿ, ಇವರು ಇಲ್ಲಿ ಬಂದದ್ದೇಕೆ ಅಂತ ಲಕ್ಷಗಟ್ಟಲೆ ದುಡ್ಡೆಸೆದಿದ್ದೇನೆ ಆಶ್ರಮಕ್ಕೆ. ಅವರು ನೋಡಿಕೊಳ್ಳುವ ಚಂದ ಇದ? ಅಯ್ಯೋ, ನಿಮ್ಮಪ್ಪನಿಗೆ ಅಲಿಯೋ ಹುಚ್ಚು. ಎಲ್ಲರ ಕಣ್ಣು ತಪ್ಪಿಸಿ ಸಿನಿಮಾಗೋ ಥಿಯೇಟರ್ಗೋ ಪಾರ್ಕಿಗೋ ಹೋಗಿರ್ತಾರೆ. ವಾಪಸ್ಸು ಹೋಗಲು ನೆನಪಲ್ಲಿ ಇರ್ತದೆ. ಆದ್ರೆ ಇಲ್ಲಿ ಕರೆತಂದದ್ದು ಯಾರು ಅಂತ. ಅಷ್ಟರಲ್ಲಿ ಆಕೆ ಅಜ್ಜನ ಹೊಲಿಗೆ ಹರಿದ ಕಿಸೆ ನೋಡಿದ್ದಳು. ನಾನು ಹೇಳ, ಇವರು ತಮ್ಮ ರಂಕಿನಿಂದ ಯಾವುದೋ ಹಳೆ ಕುರ್ತಾ ತೆಗೆದು ಹಾಕೊಂಡಿದ್ದಾರೆ. ಮುಂಚೆಲ್ಲ ನೀವು ಭಾರಿ ಕಾಳಜಿಯಿಂದ ಜೇಬಲ್ಲಿ ಅಡ್ರೆಸ್ ಇಟ್ಟು ಹೊಲಿದು ಇಡ್ತಾ ಇದ್ದರಲ್ಲ, ಅಂಥ ಕುರ್ತಾ. ತಿವಿಯುವಂತೆ ಕೈ ಮಾಡಿ, ಯಾರೋ ಇವ ಜೋಬ್ ಹುಡುಕಿದ್ದಾರೆ, ಅಡ್ರೆಸ್ ಸಿಕ್ಕಿದೆ, ಕರ್ಕೊಂಬಂದಿದ್ದಾರೆ ಅಷ್ಟೇ. ಈಗಿಂದೀಗ್ಲೇ ಫೋನು ಮಾಡ್ತೀನಿ ಆಶ್ರಮಕ್ಕೆ, ಬೇಜವಾಬ್ದಾರಿ ಜನಕ್ಕೆ ತೋರಿಸ್ತೀನಿ ಒಂದು ಕೈ ಅಂತ ಮಗ ಒದರಾಡುತ್ತಾ ಕತ್ತು ಒಂಟೆ ಉದ್ದ ಮಾಡಿ ತನ್ನನ್ನು ದಿಟ್ಟಿಸುವ ಮೊದಲೇ ಹೊರಳಿದ್ದ ವಿರೂಪಾಕ್ಷ. ಹೇ ರಿಕ್ಷಾವಾಲ, ರಿಕ್ಷಾವಾಲ! ಕೂಗಿಗೆ ತಿರುಗಿ ನೋಡಲಿಲ್ಲ ಅವ. ಭೀಕರವಾದದ್ದೇನೋ ನೋಡಿದಂತೆ ಡವಗುಟುತ್ತಿದ್ದ ಎದೆಯನ್ನು ಒತ್ತಿಟ್ಟು ದಾಪುಗಾಲು ಹಾಕಿದ. ಥಾಪ, ಈ 100 ಅವನಿಗೆ ಕೊಟ್ಬಿಡು ಅಂದ ಮಾತು ಕೇಳಿಸಿತು. ಥಾಪಾನ ಹೆಜ್ಜೆ ಸಪ್ಪಳವೂ ಬಂತು ಹಿಂದಿನಿಂದ. ಅವ ಬಂದು ನನ್ನ ಹೆಗಲು ತಟ್ಟುತ್ತಾನೆ ಮತ್ತು ಗಟ್ಟಿಯಾಗಿ ಹಿಡ್ಕೊಂಡು ಅಂಗೈಯಲ್ಲಿ ನೋಟು ತುರುಕುತ್ತಾನೆ ಅನ್ನೋ ಗಾಬರಿಯಲ್ಲಿ ಓಡತೊಡಗಿದ ವಿರೂಪಾಕ್ಷ. ಥಾಪಾನು ನೋಟು ಕೊಟ್ಟೇ ತೀರುವ ಛಲದಲ್ಲಿ ಬೆನ್ನಟ್ಟಿದ. ಇನ್ನೇನು ಥಾಪ ಇವನ ಭುಜ ಹಿಡಿಯಬೇಕು. ಅಷ್ಟರಲ್ಲಿ ಟಣ್ಣ ಎಂದು ಜಿಗಿದು ತನ್ನ ಸೇರಿದ ವಿರೂಪಾಕ್ಷ ಜೋರಾಗಿ ಕಿಕ್ಕು ಹೊಡೆದ. ಧೂಳಿನ ಮೋಡ ಒಡೆಯುತ್ತಾ ಮಿಂಚಿನ ವೇಗದಲ್ಲಿ ಮರೆಯಾದ ರಿಕ್ಷಾ ನೋಡುತ್ತಾ ಅಸಹಾಯಕನಂತೆ ನಿಂತ ಥಾಪ.
3: ಇದುವರೆಗೂ ಕಥೆ ಅಡ್ರೆಸ್ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಸಪನಾ ಕಟ್ಟಿ. ಈಗ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು.
5: ನೋಡು ಅಪ್ಪ, ನಂಗೂ ನಿಂಗೂ ಹೊಂದಾಣಿಕೆ ಆಗಲ್ಲ. ನಮ್ಮ ನಡುವೆ ಇರುವ ಜನರೇಷನ್ ಗ್ಯಾಪ್ ಹೊಂದಿಕೊಳ್ಳೋದಕ್ಕೂ ಬಿಡೋದಿಲ್ಲ. ಸುಮ್ನೆ ಯಾಕೆ ನಿನ್ನ ವಿಚಾರಗಳನ್ನ ನನ್ನ ತಲೆ ಹಾಕುವೆ, ಸುಮ್ನಿರು ಅಂತ ಗದರಿ ಕಂಪ್ಯೂಟರ್ ಎದುರು ತಲೆ ತಗ್ಗಿಸಿ ಮಗ್ನನಾಗಿದ್ದ ಮಗ. ಹೇಳಬೇಕಿರುವ ಮಾತು ಮನದಲ್ಲೇ ಕರಗಿ ಅಸಮಾಧಾನದಲ್ಲಿ ಎದ್ದೆದ ಅಪ್ಪ. ಅಪ್ಪ ಮಗ ಅಂತಲ್ಲ, ಅಮ್ಮ ಮಗಳು, ಅಜ್ಜ ಮೊಮ್ಮಗ, ಹೀಗೆ ಯಾವುದೋ ದಾರಿಯಲ್ಲಿ, ಬಸ್ಸಿನಲ್ಲಿ, ಸಮಾರಂಭಗಳಲ್ಲಿ ಸಿಗುವ ಹಿರಿಯ ಮತ್ತು ಕಿರಿಯರನ್ನುವೆ ಇರುವ ನಡೆವ ಸಾಮಾನ್ಯ ಅನ್ನಿಸಿಕೊಂಡ ಸಮಸ್ಯೆ ಇದು. ಏನ್ ಮಕ್ಕಳೋ ಈಗಿನ ಕಾಲದವರು ಅಂತ ಹಿರಿಯರು ಗೊಣಗುತ್ತಾರೆ. ಏನ್ ತಲೆ ತಿಂತಾರಪ್ಪ, ಚೂರು ಕಾಮನ್ ಸೆನ್ಸ್ ಇಲ್ಲ ಅಂತ ಕಿರಿಯರು ಕಿರಿಕ್ ಮಾಡ್ತಾರೆ. ಇದಕ್ಕೆ ನಾವು ನೀವೆಲ್ಲ ಇಟ್ಟ ಹೆಸರು ಜನರೇಷನ್ ಗ್ಯಾಪ್. ಹೌದು, ಪೀಳಿಗೆಯ ಅಂತರ, ಜನರೇಷನ್ ಗ್ಯಾಪ್ ಅನ್ನೋದು ಬಹಳವೇ ದೊಡ್ಡ ಸಮಸ್ಯೆ ಈ ಕಾಲಕ್ಕೆ. ಹಾಗಿದ್ದರೆ ಹಿಂದೆ ಕೂಡ ಇದೇ ತರಹದ ಜೀವನ ಪದ್ಧತಿಯೇ ಅಲ್ವಾ ಬೆಳೆದುಕೊಂಡು ಬಂದಿದ್ದು? ಮತ್ತ್ಯಾಕೆ ಇವತ್ತು ಇದು ಈ ಪ್ರಮಾಣದಲ್ಲಿ ತನ್ನ ಕಂಧ ಬಾಹು ಚಾಚಿದೆ? ಮೇಲ್ನೋಟಕ್ಕೆ ಇದು ವಾಕ್ ಸ್ವಾತಂತ್ರ್ಯದ ಪರಮಾವಧಿಯಂತೆ ಕಂಡರೂ ಕಾಲಕಾಲಕ್ಕೆ ಮಕ್ಕಳು ಮತ್ತು ಪೋಷಕರ ನಡುವೆ ಬದಲಾದ ಭಾವವನ್ನು, ಅಂತರವನ್ನು ಇದು ಹೆಚ್ಚಾಗಿ ಸೂಚಿಸುತ್ತದೆ. ಆರಂಭದಲ್ಲಿಯೇ ನಿನಗೆ ಉಪ್ಪಿಟ್ಟು ಇಷ್ಟ, ನನಗಿಷ್ಟವಿಲ್ಲ ಎನ್ನುವಂತ ವಿಚಾರಗಳಿಂದ ಇಲ್ಲಿ ಗ್ಯಾಪು ಹುಟ್ಟಿಕೊಳ್ಳುವುದಿಲ್ಲ. ನಡೆದು ಬಂದ ದಾರಿ, ನೈತಿಕ ಮೌಲ್ಯ, ಸಂಸ್ಕೃತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ತಲೆದೋರಿ ಅದಕ್ಕೆ ಪ್ರಭಾವಿತರಾಗುತ್ತಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನೇ ಬಯಸುವ ಒಂದು ತುಮಾರು ಕ್ರಮೇಣ ಅದನ್ನು ಸಾಧಿಸಿಕೊಳ್ಳುವತ್ತಲೇ ಸಾಗಿದಾಗ ಇದರ ಪರಿಣಾಮದಿಂದ ಪ್ರತಿ ನಡೆ ನುಡಿಗಳಲ್ಲೂ ಒಂದು ಅಂತರ, ಬಿಗುಮಾನ, ಸದಾ ಶೀತಲ ಸಮರ ಮಾಡುತ್ತಿರುತ್ತದೆ. ಆಗ ಉಪ್ಪಿಟ್ಟಿನ ವಿಚಾರವು ಬೃಹದಾಕಾರವಾಗಿ ಬೆಳೆಯುತ್ತದೆ. ಪ್ರತಿ ಪೀಳಿಗೆಯು ತಾವು ಪ್ರೀತಿಸುವ ತತ್ವ ಸಿದ್ಧಾಂತಗಳನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತವೆ, ವಾದಿಸುತ್ತವೆ, ಮತ್ತದನ್ನೇ ಸರಿ ಎನ್ನುತ್ತವೆ. ಇಷ್ಟು ದಿನ ಇದ್ದದ್ದು ಅಚಾನಕ್ ಆಗಿ ಈಗ ಹೇಗೆ ಬದಲಾಗಲು ಸಾಧ್ಯ ಎಂದು ಹಳೆಯ ತಲೆಮಾರು ಅಂದುಕೊಳ್ಳುವಂತೆ, ಅಷ್ಟೆಲ್ಲಾ ವರ್ಷದಿಂದ ಬದಲಾಗದೇ ಇರಲು ಹೇಗೆ ಸಾಧ್ಯ ಎಂದು ಹೊಸ ಪೀಳಿಗೆ ಕೇಳುತ್ತದೆ. ಅಂದು ಮನೆಯ ಹಿರಿಯ ಹೇಳಿದ್ದನ್ನು ಎಲ್ಲರೂ ಕೇಳುತ್ತಿದ್ದದ್ದೂ ಸತ್ಯ, ಇಂದು ಯಾವುದಕ್ಕೂ ಕ್ಯಾರ್ ಅನ್ನದೆ ನಡೆದು ಹೋಗುತ್ತಿರುವ ಯುವ ಸಮೂಹವೂ ಸತ್ಯ. ಸೈಲೆಂಟ್ ಜನರೇಷನ್, ಬೇಬಿ ಬೂಮರ್ಸ್, ಜೆನ್ ಎಕ್ಸ್, ಮಿಲೇನಿಯರ್ಸ್, ಜೆನ್ ಜಿ, ಅಲ್ಫಾ, ಬೇಟಾ ಎಂದೆಲ್ಲ ಹಲವು ಬಗೆಯಲ್ಲಿ ವಿಭಾಗ ಮಾಡಿ ಜನರೇಷನ್ ಬಗ್ಗೆ ಹೇಳಿದ ಅಧ್ಯಯನಕಾರರು ಮುಂದೇನಾಗುತ್ತದೆ, ಹಿಂದೇನಾಗಿತ್ತು, ಅವರು ಹೇಗಿರುತ್ತಾರೆ ಅನ್ನುವುದನ್ನೆಲ್ಲ ಹೇಳಿದ್ದಾರೆ. ನಿಜ, ಅದೇನೇ ಇದ್ದರೂ ಜಗದ್ವ್ಯಾಪಿಯಾದ ಈ ಸಮಸ್ಯೆಯನ್ನು ವಿವರಿಸಲಾಗಲಿ ಬಗೆಹರಿಸಲಾಗಲಿ ಬಲು ಕಷ್ಟ. ಕಾಲಕಾಲಕ್ಕೆ ಬದಲಾವಣೆಯ ಜೊತೆ ಜೊತೆಗೆ ಬದುಕಬೇಕು. ಇನ್ನು ಮುಂದೆ ಕರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳಬೇಕು ಎಂದಿರಲಿಲ್ಲವೇ? ಹಾಗೆಯೇ ಇದು ಕೂಡ ಸಮಸ್ಯೆಗಳನ್ನು ಸುಲಭವಾಗಿಸಲು ಈ ಅಧ್ಯಯನಗಳು ಅಷ್ಟೇ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಎಂದು ಕೂರುವುದಕ್ಕಲ್ಲ. ಎಂಥ ಸಣ್ಣ

ಬಿರುಕು ದೀಪದ ಬುಡದಲ್ಲಿ ಕಳೆದ ಬದುಕು ಝಗಮಗಿಸುವ ಬೆಳಕಿಗೆ ಕಣ್ಣು ಕೋರೈಸುತ್ತಾ ಕಂಗಾಲಾಗಿದ್ದೇವೆ. ಪತ್ರ ಬರೆಯುತ್ತಿದ್ದಗಳು ಸ್ಮಾರ್ಟ್ಫೋನ್ ಹಿಡಿದು ಅದರುತ್ತಿವೆ. ಅಪ್ಪನ ಮಾತು ಕೇಳಿ ಬೆಳೆದ ನಾವು ಮಕ್ಕಳು ಮಾತು ಕೇಳದ್ದಕ್ಕೆ ತತ್ತರಿಸುತ್ತಿದ್ದೇವೆ. ಪ್ರಾಚೀನತೆ ಮತ್ತು ಆಧುನಿಕತೆಯ ಸಂಧಿ ಕಾಲದಲ್ಲಿಂತೂ ಯಾವುದನ್ನು ಆಯ್ದುಕೊಳ್ಳಲಿ ಎಂದು ಒದ್ದಾಡುತ್ತೇವೆ. ಮಕ್ಕಳು ಹೋಗುವ ಪಬ್ಬು ಬಾರುಗಳೂ ಬೇಕು, ಅಪ್ಪ ಮಾಡುತ್ತಿದ್ದ ದೇವರ ಪೂಜೆಯೂ ಬೇಕು ಎಂದು ಒಟ್ಟೊಟ್ಟಿಗೆ ಅಸಿ ಅಯೋಮಯವಾಗುತ್ತಿದ್ದೇವೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಶೀತಲ ಸಮರದಲ್ಲಿ ತ್ರಿಶಂಕು ಪರಿಸ್ಥಿತಿ ಈ ನಮ್ಮ ಜನರೇಷನ್ನದು. ಬಹಳಷ್ಟು ಕಡೆಗಳಲ್ಲಿ ಮನೆಯಲ್ಲಿರುವ ಮೂರು ತಲಾರುಗಳಲ್ಲಿ ಸೀದಾ ಮೂರನೇ ತಲೆಮಾರಿಗೆ ಮನೆಯ ಅಧಿಕಾರ ಹಸ್ತಾಂತರವಾಗಿ ಬಿಡುವ ಸಂದರ್ಭಗಳು ಇವೆ. ಈ ಮಧ್ಯದಲ್ಲಿ ಇರುವ ತಲೆಮಾರು ಇದೆಯಲ್ಲ, ಅವರು ಯಾರೂ ನಮ್ಮ ಮಾತು ಕೇಳ, ಈ ಯಾಂತ್ರಿಕ ಜಗತ್ತಿಗೆ ತೆರೆದುಕೊಳ್ಳುವ ಬುದ್ಧಿವಂತಿಕೆ ಇಲ್ಲ, ನಾವು ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡೆವೆಂದು ನಮ್ಮ ಮಕ್ಕಳು ನೋಡಿಕೊಳ್ಳುವುದಿಲ್ಲ. ಇಷ್ಟು ದಿನ ಕಾಪಾಡಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯ ಮನೆತನ ಇವೆಲ್ಲ ಮಣ್ಣು ಪಾಲಾಗಬಹುದಾ? ಇಂತಹ ಹಲವಾರು ಅಸಮಾಧಾನ ಅಭದ್ರತೆಯ ಗೊಂದಲದಿಂದಲೋ ಏನೋ ತಮ್ಮ ಅಸ್ತಿತ್ವ ಸಾಧಿಸುವಲ್ಲಿ ಹೆಚ್ಚೇ ಮುತುವರ್ಜಿ ವಹಿಸುತ್ತದೆ ಅನ್ನಬಹುದು. ಆದರೆ ಇದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ಸಾಗಿದ ನಮ್ಮ ಮುಂದಿನ ಪೀಳಿಗೆ ಇದ್ಯಾವುದನ್ನೂ ಲೆಕ್ಕಿಸದೆ ಸಾಗುವಾಗ ತನ್ನಿಂದ ತಾನೇ ಸಂಘರ್ಷಗಳು ತಲೆದೋರುತ್ತವೆ. ಹಾಗಂತ ಈ ಮಧ್ಯಕಾಲದವರು ಹಂತ ಹಂತವಾದ ಆಧುನಿಕತೆಯನ್ನು ಕಂಡವರೇ. ಕರೆಂಟು ಬಂತು, ಟಿವಿ ಬಂತು, ಫ್ರಿಜ್, ಮಿಕ್ಸರು, ದೂರ ಸಂಪರ್ಕ, ರಸ್ತೆ, ವಾಹನಗಳು, ಹೀಗೆ ಹಲವಾರು ಆಧುನಿಕ ವ್ಯವಸ್ಥೆಗಳು ಬಂದರೂ ಅಂಥ ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಯಾರನ್ನೂ ಬೇರ್ಪಡಿಸಿರಲಿಲ್ಲ. ಮೊಬೈಲ್ ಮತ್ತು ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾನವ ಸಂಬಂಧಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಕಂಗಾಲು ಮಾಡಿಬಿಟ್ಟಿವೆ. ಧಾವಂತ ಒತ್ತಡ ಮತ್ತು ಓಡುವ ಕಾಲದಂದೆ ಬಿದ್ದು ಸ್ವಂತಕ್ಕೆ ಸ್ವಂತದವರಿಗೆ ಸಮಯ ಕೊಡಲಾಗದ ಸಂದರ್ಭದಲ್ಲಿ ಜನರೇಷನ್ ಗ್ಯಾಪ್ ಎನ್ನುವ ಮಾತು ತನ್ನ ಪ್ರಭುತ್ವವನ್ನು ಹೆಚ್ಚಾಗಿ ಸಾಧಿಸಿದೆ. ವಾಸ್ತವದಲ್ಲಿ ನೋಡುವುದರೆ ಅಪ್ಪ ಬಿಟ್ಕಾಯಿನ್ ಬಗ್ಗೆ ಅರ್ಥವಾಗುತ್ತಿಲ್ಲ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಅಜ್ಜ ಕಂಪ್ಯೂಟರ್ ಮೂರ್ಖರ ಪೆಟ್ಟಿಗೆ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಆದರೆ ನಾವು ಮಗಳೇ ಮನೆಗೆ ಬೇಗ ಬಾ ಅಂದರೂ ಜನರೇಷನ್ ಗ್ಯಾಪ್ ಎನ್ನುತ್ತೇವೆ. ವಿಭಿನ್ನ ಕಾಲಮಾನಗಳಲ್ಲಿ ಮತ್ತು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಜನಿಸಿದ ಜನರು ತಮ್ಮ ಅನುಭವಗಳ ಆಧಾರದ ಮೇಲೆ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಗೆಯೇ ಕಾಲ ಕಳೆದಂತೆ ಜೀವನ ಮಾದರಿಗಳು ವಿಕಸನಗೊಳ್ಳುತ್ತಲೇ ಇರುತ್ತವೆ. ಪ್ರತಿಯೊಬ್ಬರೂ ಸ್ವಾಭಾವಿಕವಾಗಿ ತಮ್ಮದೇ ಆದ ಮೌಲ್ಯಗಳು ಮತ್ತು ನಂಬಿಕೆಗಳ ಪ್ರಕಾರ ಬದುಕಲು ಮತ್ತು ವರ್ತಿಸಲು ಬಯಸುತ್ತಾರೆ. ಎಲ್ಲಿಯೂ ರಾಜಿ ಮಾಡಿಕೊಳ್ಳುವುದು ಇಷ್ಟವಿರುವುದಿಲ್ಲ. ತಲೆಮಾರುಗಳ ನಡುವಿನ ತಿಳುವಳಿಕೆಯ ಕೊರತೆಯು ಕಾಲಾನಂತರದಲ್ಲಿ ಪೀಳಿಗೆಯ ಅಂತರವನ್ನು ಹೆಚ್ಚಿಸುತ್ತಲೇ ಸಾಗಿದೆ. ಅದೆಷ್ಟು ಅಂದರೆ ನಾವೀಗ ಮಾತಿಗೆ ಮುಂಚೆ ಇದು ಜನರೇಷನ್ ಗ್ಯಾಪ್ ಬಿಡು ಎನ್ನುತ್ತೇವೆ. ಹಾಗಂತ ಅದನ್ನು ನಿರಾತಂಕವಾಗಿ ಸ್ವೀಕರಿಸಿದ್ದೇವೆ ಅಂತಲ್ಲ, ಅದೊಂದು ಪಲಾಯನವಾದದ ಹೇಳಿಕೆ ಅಷ್ಟೇ. ನಂತರ ಹಳಹಳಿಸುತ್ತೇವೆ, ಕೊರಗುತ್ತೇವೆ, ಕೋಪಗೊಳ್ಳುತ್ತೇವೆ. ಆದರೆ ಈ ನಡೆ ಅಂತರವನ್ನು ಹೆಚ್ಚಾಡುತ್ತದೆಯೇ ಹೊರತು ಬಸೆಯುವುದಲ್ಲ. ವೈವಿಧ್ಯಮಯ ವಿಚಾರಗಳು, ವಿಶಾಲ ದೃಷ್ಟಿಕೋನ, ಸಾಂಪ್ರದಾಯಿಕ ವಿಧಾನಗಳ ವಿರುದ್ಧ ತಮ್ಮದೇ ಸ್ವಂತ ನಿರ್ಧಾರಗಳು, ಯಾವುದೇ ನಿಯಮಗಳ ಪ್ರಕಾರ ನಡೆಯಲು ಇಷ್ಟಪಡದಿರುವುದು, ಪೂರ್ಣ ಸ್ವಾತಂತ್ರ್ಯ, ಇವೆಲ್ಲ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತಗಳು ಎಂದು ನಂಬುವ ಯುವ ಪೀಳಿಗೆ ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯವಿದ್ದು ಇಬ್ಬರೂ ಶಕ್ತಿಯನ್ನು ಕಳೆದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಹಾಗಿದ್ದರೆ ಯಾರು ಸರಿ, ಯಾರು ತಪ್ಪು ಎಂದು ಕೇಳಿದರೆ ಯಾವುದೂ ಅಲ್ಲ ಅಂತಲೇ ಹೇಳಬೇಕಾಗುತ್ತದೆ. ಸೂರ್ಯ ಮುಳುಗುವ ಹೊತ್ತಲ್ಲಿ ನಿಂತು ಕತ್ತಲಾಯಿತು ಎಂದು ಕೊರಗುವುದು ಎಷ್ಟು ಮೂರ್ಖತನವೋ, ಕಾಲ ಬದಲಾಯಿತು ಎಂದು ಕೊರಗುವುದು ಅಷ್ಟೇ ಮೂರ್ಖತನ. ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ವಿಭಕ್ತ ಕುಟುಂಬಗಳು, ಮೂರು ತಲೆಮಾರು ಒಟ್ಟಿಗೆ ಇರುವ ಕುಟುಂಬಗಳು ಇವೆ. ಅದೇ ರೀತಿ ತಂದೆ ತಾಯಿಯನ್ನು ಬಿಟ್ಟು ಮಕ್ಕಳು ದೂರದ ದೇಶಗಳಲ್ಲಿ ನಗರಗಳಲ್ಲಿ ವಾಸಿಸುವವರೂ ಇದ್ದಾರೆ. ಆದರೆ ಮಕ್ಕಳ ಜೊತೆ ಇರುವ ಹಿರಿಯ ತಲೆಮಾರು ಸದಾ ಕೊರಗುತ್ತಲೇ ಕೊಸರು ತೆಗೆಯುತ್ತಲೇ ಇರುತ್ತಾರೆ. ಮಗನನ್ನು ಯಾಕೆ ವಿದೇಶಕ್ಕೆ ಕಳಿಸಿದೆ, ನಿನ್ನ ಮಗಳು ಕಲಿತದ್ದು ಸಾಕು, ಮದುವೆ ಮಾಡಿ ಮುಗಿಸು, ಇಂತಹ ವಿಚಾರಗಳ ಈ ಮಧ್ಯ ಜನರೇಷನ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ. ನಮ್ಮ ಮಾತಲ್ಲಿ ಕೇಳ್ತಾರೆ ಅಪ್ಪ ಎಂದು ಮೆತ್ತಗೆ ಹೇಳಿದರೂ ಸುಮ್ಮನಿರಯ್ಯ, ನಿನ್ನನ್ನು ನಾನು ಮಾತು ಕೇಳಿಸಿಯೇ ಅಲ್ವ ಅಳಿಸಿದ್ದು ಎಂದು ಮತ್ತೊಂದು ಬಾಣ ಹೂಡುತ್ತಾರೆ. ಇಂಥವರನ್ನು ಕಂಡಾಗ ಇರುವುದೆಲ್ಲವ ಬಿಟ್ಟು ಎನ್ನುವ ಅಡಿಗರ ಸಾಲು ನೆನಪಾಗುತ್ತದೆ.

0: ನಿಜಕ್ಕೂ ನಾವು ಸುಖಿ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಬೆಳೆದರು. ಅವರೊಟ್ಟಿಗೆ ನಾವು ಆರಾಮವಾಗಿ ಬದುಕುತ್ತಿದ್ದೇವೆ. ಇನ್ನೆಷ್ಟು ಸುಖ ನಿರೀಕ್ಷೆ ಮಾಡಲು ಸಾಧ್ಯ? ಪಾಪ, ನಮ್ಮ ಮಕ್ಕಳಿಗೆ ಇಂತಹ ನೆಮ್ಮದಿ ಸಿಗಲಿಲ್ಲ ಎಂದು ಮುಂದೆ ಎಂದೂ ಯೋಚಿಸುವುದೇ ಇಲ್ಲ. ಎಷ್ಟು ದಿನ ಅಂತ ಮಕ್ಕಳಿಗೆ ಮಾತು ಕೇಳಿಸಲು ಸಾಧ್ಯ? ಎಷ್ಟು ದಿನ ಅಂತ ಹಿರಿಯರಿಗೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡುವುದು? ಕಾಲದೊಟ್ಟಿಗೆ ಅವರವರ ಬದುಕು ಭಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ನಮ್ಮ ಬದುಕಿನ ಸಂಜೆಗಳ ಸುಂದರವಾಗಿಸಿಕೊಳ್ಳಲು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳುವುದು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಇರಿಸಿಕೊಳ್ಳುವುದು, ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ನಮ್ಮ ಪಾಡಿಗೆ ನಾವು ಯಾರಿಗೂ ಹೊರೆಯಾಗದಂತೆ ಬದುಕುವುದು, ಇವೆಲ್ಲ ಜನರೇಷನ್ ಗ್ಯಾಪ್ ಅನ್ನು ಸ್ವಲ್ಪ ಮಟ್ಟಿಗೆ ತುಂಬುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಯಾಯ ಕಾಲಕ್ಕೆ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮಾತ್ರ ನಮಗೆ ಸತ್ಯ ಗೋಚರಿಸುತ್ತದೆ. ಅದೇ ಹೊಂದಾಣಿಕೆ. ಹೊಂದಾಣಿಕೆ ಮಾತ್ರ ಎಲ್ಲಾ ಕಾಲಕ್ಕೂ ಸರಿದೂಗಿಸಬಲ್ಲ ತಕ್ಕಡಿ. ಸಮಸ್ಯೆಗಳನ್ನೇ ಹಲವುತ್ತಾ ಕೂತರೆ ಕಾಣಬೇಕಾದ ಸುಂದರತೆಯೂ ಕಾಣುವುದಿಲ್ಲ. ಭಿನ್ನಾಭಿಪ್ರಾಯಗಳು ಒಟ್ಟಿಗೆ ಬದುಕುವ ಎಲ್ಲಾ ಸಂಬಂಧಗಳಲ್ಲೂ ಇರುತ್ತದೆ. ಆದರೆ ಅದನ್ನು ನಿಭಾಯಿಸುವ ತಾಳ್ಮೆ ಎಲ್ಲಾ ಜನರೇಷನ್ನಿಗೂ ಬೇಕು. ಸಮುದ್ರದಲ್ಲಿ ಎದ್ದ ಪ್ರತಿ ಅಲೆಯನ್ನು ಅದು ಬರುವ ರಭಸದ ಮೇಲೆ ಅಪ್ಪಳಿಸುವ ಪ್ರಮಾಣ ನಿಗದಿಯಾಗುತ್ತದೆ ಅಷ್ಟೇ. ಆದರೆ ತಿರುಗಿ ಸಮುದ್ರ ಸೇರುವುದೇ ಪ್ರತಿ ಅಲೆಯ ಅಂತಿಮ ಸತ್ಯ. ಧನ್ಯವಾದ.
1: ಸ್ಮಿತಾ ಭಟ್ ಅವರಿಂದ ಪ್ರಬಂಧ ವಾಚನ ಸಂಧಿಕಾಲದಲ್ಲಿ ಕೂತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ಲಾಲಿ ನಾ ಹಾಡುವೆ.
2: ಬಿಳಿಯೋ ಮಕ್ಕಳಿಗೆ ಜ್ಞಾನದ ಗೂಡು.
4: ಈ ಕನ್ನಡದ ಅಕ್ಷರ ಮಾಲೆ.
2: ಹಾಡಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
5: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
6: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
2: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 12:30.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ

0: ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
1: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
0: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏಕ ಪ್ರಕಾರ ಸೇ ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಮುಂದೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ. ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ, ಈ ಕುರಿತು ಮಾಹಿತಿ ಕೇಳಬಹುದು. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ, 3:01 ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಚಿತ್ರಗೀತೆಗಳು ಮೂಡಿಬರಲಿವೆ, 6 ಗಂಟೆಗೆ ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ದೇವರ ನರಸೀಪುರದ ರೈತರಾದ ರವಿಕುಮಾರ್ ಡಿವೈ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಬಳಿಕ ಪರಿಸರ ಗೀತೆ ಮೂಡಿಬರಲಿದೆ. ಇನ್ನು ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಕೇಳಲಿದ್ದೀರಿ. 10 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರಿಗೆ ನಮಸ್ಕಾರ.
2: ಜೈ ಗುರುದತ್ತ.
1: ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ?
2: ಯೋಗ ಬ್ರಹ್ಮಾದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂತ ಹೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೇ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡುವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ, ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾ ಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ?
2: ಯೋಗಾಭ್ಯಾಸದಿಂದ 3ರ ಸಮತೌಲ್ಯವನ್ನು ನೋಡಬಹುದು ಅಂತ ಹೇಳಿ ಯೋಗಶಾಸ್ತ್ರ ನಮ್ಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3ರ ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೇ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು, ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ್ದು ಬೇಗ ಅರ್ಥವಾಗ್ತಿದೆ ಅಂತ ಹೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯ ವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂತ ಹೇಳಿ ಅವರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ, ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬಹುದು, ಅಷ್ಟು ಅನುಭವ ಇದೆ.
1: ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯಾ ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ?
2: ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ, ಅಲ್ಲಿಂದ ತಗೊಂಡಂಥ ವಿಚಾರಗಳೇ. ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗಶ್ಚಿತ್ತವೃತ್ತಿ ನಿರೋಧ, ಬಹಳ ಕಷ್ಟ, ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ, ಒಳ್ಳೆಯ ಆಲೋಚನೆ ಬರಲಿ, ಅದಾದಮೇಲೆ ನಿಗ್ರಹ ತಾನಾಗಿ ಆಗುತ್ತೆ. ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಒಂದು ದತ್ತಕ್ರಿಯಾ ಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ. ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ, ಅಪಾಯ ಬಂತು ಉಪಾಯ ಇರುತ್ತೆ, ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ, ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ನಿಧಾನಕ್ಕೆ 10 ನಿಮಿಷ 20 ನಿಮಿಷ ಅರ್ಧ ಗಂಟೆ 1 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ. ಧ್ಯಾನ, ಸಂಗತಿ, ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತ ಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು. ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಹಾಗೆ ಅಂತ ಹೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ, ಕೆಲವು ನಮಗೆ ಇಷ್ಟವಾಗಲ್ಲ ಅದನ್ನು ಹೋಗಿ ನಾವು ತಪ್ಪಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು, ಯುಕ್ತಿಯಿಂದ ಹೋಗಬೇಕು ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತ ಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರ ಕ್ರಿಯಾಯೋಗ, ಯುವತಿ ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ, ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತ ಕ್ರಿಯಾಯೋಗ, ವಯಸ್ಸಾದವ್ರಿಗೆ, ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ, ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ, ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ. ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡ್ಬೋದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತ ಕ್ರಿಯಾಯೋಗ. ಹೀಗೆ 3 ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡೀಶುದ್ಧಿ ಪ್ರಾಣಾಯಾಮ, ನಾಡೀಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿ ಮಂಡಲವು ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು. ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂಥ ಸೇವೆ ದತ್ತ ಕ್ರಿಯಾಯೋಗದಿಂದ ನಡೀತಾ ಇದೆ.
1: ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ ಇದನ್ನು ಆರಂಭ ಮಾಡೋದಕ್ಕೆ?
2: ಮೂಲ ಪ್ರೇರಣೆ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿ ಅವರಿಗೆ, ಅವರ ಮಾತೃಮೂರ್ತಿಯೇ ಗುರುಮೂರ್ತಿ ಜಯಲಕ್ಷ್ಮಿ ಮಾತಾ ಅಂತ ಹೇಳಿ, ಅವರು ಸೋಗಾಲದಲ್ಲಿ, ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂಥೇಳಿ, ಅನಂತಪುರದ ಹತ್ರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಕ್ಕೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯ ಹಾಗೂ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರಾ, ಲಂಬಿಕಾ ಮುದ್ರಾ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರದಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಇನ್ನು ಮುಂದಕ್ಕೆ ನೀನು ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡುವಂಥ ಪ್ರಾರಂಭ ಮಾಡಿದ್ರು. ದತ್ತ ಕ್ರಿಯಾಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕ ತೊಗೊಂಡು ಹೋಗಬೇಕಾಗಿತ್ತು ಇದನ್ನು. ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೋಯ್ತು, ಈಗೆಲ್ಲರೂ ಯೋಗ ಯೋಗ ಯೋಗ ಅಂತಾರೆ ಅಂತ ಸ್ವಾಮೀಜಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ?
2: ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂಥವರು ದತ್ತ ಕ್ರಿಯಾಯೋಗ ಸಾಧನೆ ಮಾಡೋದ್ರಿಂದ ಸುಲಭವಾಗಿ ನಾವು ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ, ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ. ಹೀಗೆಲ್ಲ ಅವರ ಅನುಭವಗಳು, ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ, ಅಂಥವರು ಅಷ್ಟು ಅನುಭವ. ಅವರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ. ಆ ದತ್ತ ಕ್ರಿಯಾಯೋಗದ ಪ್ರಭಾವ.
1: ಮೈಸೂರನ್ನು ಯೋಗ ನಗರಿ ಅಂತ ಕರೀತೇವೆ, ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ?
2: ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21 ಪ್ರಕಟ ಮಾಡಿ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ 1000+ ವಿದ್ಯಾರ್ಥಿಗಳಾಗಲಿ, ಬೇರೆ ಬೇರೆ ವಯಸ್ಕರಾಗಲಿ, ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾ ಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇ ಬೋಧನೆ. ಬರೀ ಸಾಧನೆ ಮಾಡಿ ಹಾಗೇ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ, ನಮ್ಮಲ್ಲೇ ಸುಮಾರು 30 ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ, ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ, ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನ್ಸುತ್ತೆ. ನಾಳೆ 21 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಒಂದು ಸಂಗೀತ, ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂತ ಹೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳು ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಅಂಡ್ ಹಿಯರಿಂಗಿಂದ ಮಕ್ಕಳು ಬರ್ತಾರೆ, ಇಲ್ಲಿಂದ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು, ಆ ಡೈರೆಕ್ಟ್ರು, ಮಕ್ಕಳು ಎಲ್ಲ ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನು, ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗ ಶಕ್ತಿ ಅಂತ ಅನ್ಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತೊಗೊಂಡು ಹೋಗೋದು, ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನು ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ, ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ದುಶ್ಚಟ ಬಿಡಿಸೋಕ್ಕೆ, ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು, ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು, ಹೀಗೆ ದತ್ತಕ್ರಿಯಾಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ.
1: ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರ?
2: ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು, ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರು ಕೂಡ, ಬೆಂಗಳೂರಲ್ಲಾದಾಗಲೂ ಅಥವಾ ಪೀಠಾಪುರದಲ್ಲಿ, ಹೈದರಾಬಾದ್ನಲ್ಲಿ, ಎಲ್ಲಿ ಆದರೂ ಕೂಡ 5 ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು ಅಂತ ಅವರೆಲ್ಲರೂ ಸೇರಿ ಒಂದ್ಸಲ ಮಾತಾಡೋದು, ಅವರಿಗಿನ್ನೂ ಈ ವರ್ಷವೆಲ್ಲ ಆಗಬೇಕಾಗಿರುವಂಥ ಸೇವೆಗಳ ಬಗ್ಗೆ ಒಂದ್ಸಲ ಜ್ಞಾಪಿಸಿ ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು, ನಮ್ಮ ಮೈಸೂರಿನಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹೇಗೆ ನಾವು ಇನ್ನೂ ಹೆಚ್ಚಿಗೆ ತಗೊಂಡು ಹೋಗಬಹುದು ಮಕ್ಕಳ ಹತ್ರ, ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆಯ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ, ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನಾವು ಏನು ಬಳಸ್ತಾ ಇದ್ದೀರೋ, ಅದು ಇಂಗ್ಲೀಷ್ ಆಗಿರಲಿ, ಅಲೋಪತಿ, ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು ಎಲ್ಲಿ ಉತ್ಪತ್ತಿ ಮಾಡ್ತಾ

0: ಅದನ್ನ ನೋಡ್ಕೊಂಡು ಆರ್ಗ್ಯಾನಿಕ್ ಅಂತ ಅಂತೀವಿ ಅದನ್ನ ಬಳಸುವಂತ ಪ್ರಯತ್ನವನ್ನು ಮಾಡಿ. ಹಾಗೆ ಆತರ ಬೆಳೆಸ್ತಾ ಇರುವಂತಹ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಆಗ ಒಳ್ಳೆಯ ಆಹಾರ, ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋವಂಥ ಈ ವಿಚಾರಗಳಲ್ಲಿ ಆಹಾರ, ವಿಹಾರ, ವಿಚಾರ, ಈ ಮೂರರ ವಿಚಾರ, ಆಯುರ್ವೇದ ಹಾಗೂ ಯೋಗ ಎರಡನ್ನು ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ.
1: ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ?
0: ಖಂಡಿತ, ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾಯೋಗ ಉಪಾಧ್ಯಾಯರು ಅಂತ ಹೇಳಿ, ಪ್ರಚಾರಕರು ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ YCB ಜೊತೆಯಲ್ಲಿ ಕೂಡ ಕೈ ಜೋಡಿಸಿ, YCB ಸಂಸ್ಥೆ, ಭಾರತದ ಸರ್ಕಾರದ YCB, ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟನ್ನು ತಗೋಬಹುದು. ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು YCB ಸರ್ಟಿಫಿಕೇಟನ್ನು ಕೂಡ ತಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದರೂ ಉದ್ಯೋಗ ಬೇಕು ಅಂತಂದರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ, ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈಕಾಲು ತಿರುಚಿ ಹೋಗಿರುತ್ತೆ, ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತು, ಕತಾರು, ದುಬೈ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನು ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಭಯ ಪಡಬೇಡಿ, ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ, ನೀವು ಮೊದಲಿಂದ 8 ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನೂ ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ, ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ, ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ ಎಷ್ಟೋ ಜನ ಇಲ್ಲಿ 100 ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ.
1: ಇದು 12 ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು, ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ?
0: ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂತ ಹೇಳಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡಬಹುದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12 1,200 ಶಿಕ್ಷಕರು, 120,000 ಜನ ಮೈಸೂರಿನಲ್ಲಿ ಎಲ್ಲ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಲ್ಲಿ 1,000 ಜನ ಬಂದು ಆಶ್ರಮದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಜಿಲ್ಯಾಂಡ್ನಲ್ಲಿ ಬಹಳ ದೊಡ್ಡ ದತ್ತಕ್ರಿಯಾಯೋಗ ಕೇಂದ್ರವಿದೆ. ಅಲ್ಲಿ ಪೂರ್ತಿ ದಿನವಿಡೀ ಬೆಳಗ್ಗೆ ಸೂರ್ಯೋದಯದಿಂದ ಪೂರ್ತಿ ದಿನ ಅಹೋರಾತ್ರ ಯೋಗಾಭ್ಯಾಸ ನಡೀತಾನೇ ಇರುತ್ತೆ. ಅದು ಲೈವ್ ಕೂಡ ಬರುತ್ತೆ, ಎಲ್ಲರೂ ನೋಡಬಹುದು. ಒಬ್ಬೊಬ್ಬರಾಗಿ ಒಂದೊಂದು ಬ್ಯಾಚ್ ಬ್ಯಾಚ್ ಆಗಿ ಬಂದು ಯೋಗಾಭ್ಯಾಸವನ್ನು ಮಾಡಿ ಹೋಗ್ತಾ ಇರ್ತಾರೆ. 108 ಸೂರ್ಯ ನಮಸ್ಕಾರ ಮಾಡೋದು ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30-40 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ, ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳಿದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷ್ಯಾ, ಸಿಂಗಾಪುರ್ ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದ್ದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ, ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು, ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ತಿರದ ಭಾನುವಾರದಲ್ಲಿ ಮಾಡಿ ಅನ್ನೋವಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತ ಕ್ರಿಯಾಯೋಗ ಯೋಗ ದಿನಾಚರಣೆ ಆಗಬೇಕು ಅನ್ನೋವಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ.
1: ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ?
0: ನನಗೆ 7 ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದು 2-3 ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನು ಕಲ್ತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದರು. ಅಂದರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ, ಗಾಯತ್ರಿಯವರು, ಅನಂತರಾಮಕೃಷ್ಣ ಅಂಥೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳು ಅವೆಲ್ಲ, ಅವೆಲ್ಲ ಕಲೀಲೇಬೇಕು, ಮತ್ತು ಸ್ವಾಮೀಜಿಯವ್ರ ಹತ್ರ ಹೋಗಬೇಕು ಅಂದರೆ ಕಲಿಯಬೇಕು. ಕಷ್ಟ ಅದು, ಈಗ ಬರಲ್ಲ ಅದು, ಎ ಗ್ರೂಪಲ್ಲ ಅದು, ಸಿ ಗ್ರೂಪ್ಗೆ ಹೋದಾಗಲೇ ಬರೋದು ಅಂತ ಇಲ್ಲ. ನಾನು ನೀವು ಕಲಿಸ್ಲೇಬೇಕು, ನಾನು ಸ್ವಾಮೀಜಿ ಹತ್ರ ಹೋಗಬೇಕು. ಹಾಗೆ ಕಲಿತು ಅದನ್ನು ಒಂದು 2-3 ತಿಂಗಳಾಯಿತು ಕಲಿಯೋಕ್ಕೆ. ಅದು ಕೂತ್ಕೊಳ್ಬೇಕಲ್ಲ, ಆಸನ ಬಿದ್ದೋಗ್ಬಿಡ್ತು. ಅದನ್ನು ಕಲಿತು ಆಗ ಸ್ವಾಮೀಜಿಯವ್ರಿಗೆ ತೋರಿಸ್ದ, ಇನ್ನು ಮುಂದೆ ನೀನು ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ಹಾಗೆ ಆಗಿರೋಂಥ ಬದಲಾವಣೆಗಳನ್ನು ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ಥರದ್ದೆಲ್ಲ ಇರುತ್ತೆ ತುಂಬ ಚಾತುರ್ಮಾಸ್ಯದಲ್ಲಿ. ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂಥ ಶ್ರಮ, ಏನೇನು ಕಷ್ಟಗಳು ತೊಂದರೆಗಳು, ಅದನ್ನು ಗೆಲ್ಲುವಂಥದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆ ವ್ಯಾಯಾಮ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ, ಮೊನ್ನೆ 6 ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ, ಆ ಯೋಗದ ಶಕ್ತಿ, ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ.
1: ಅಂತಿಮವಾಗಿ ತಮ್ಮ ಸಂದೇಶ?
0: ಸಂದೇಶ, ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಆರು ಯೋಗ್ಯವಾಗಿರಬೇಕು ಅಂತಂದರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೆ ಏನಾದರೂ ಉಪಯೋಗ ಆಗುತ್ತೆ, ಸಮಾಜಕ್ಕೆ ಏನಾದರೂ ಉಪಯೋಗ ಆಗುತ್ತೆ. ನಮ್ಮ ದೇಹವನ್ನು ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ, ಹಾಗೂ ಸಮಾಜಕ್ಕೆ ಆರೋಗ್ಯಕರವಾದಂಥದ್ದನ್ನು ಕೊಡಕ್ಕೆ ಪ್ರಯತ್ನವನ್ನು ಮಾಡೋಣ.
1: ಒಳ್ಳೆಯದು. ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೇ, ಇದುವರೆಗೂ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ, ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡ್ತಾ ಇದೆ, ಮತ್ತು ದೇಶ ವಿದೇಶಗಳಲ್ಲಿ ದತ್ತಕ್ರಿಯಾ ಯೋಗವನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ, ವಿಷದವಾಗಿ, ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ.
0: ತುಂಬ ಸಂತೋಷ.
2: ಇದುವರೆಗೆ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
4: ಸಮಯ 1:00, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
6: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ಈ ಯೋಜನೆಯು ವಿಶ್ವದ 3 ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 100,00,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ

0: ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ

0: ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ ಎರಡು ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ನಾಲ್ಕನೇ ದಿನದಾಟದಲ್ಲಿಂದು ಎರಡನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ, ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಎರಡು ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24ರಿಂದ 27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15ರಿಂದ 29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ ಡಿಜಿಪಿಯವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ ಪಿಐಬಿ ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀಯರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30ಕ್ಕೆ ಆರಂಭವಾಗಲಿದ್ದು ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರಿಸಲಿದೆ. 3ನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ್ದು ಗೆಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಸಾಯ್ಲಿ, ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
3: ಆಕಾಶವಾಣಿ ಭದ್ರಾವತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಗೀತೆ.

Thank you.

Go Big Mo!

0: ईरान के बाद आए हैं जिसमें ईरान में कई जगहों पर आक्रामक हमले किए गए थे। इन हमलों में कई सैन्य प्रतिष्ठानों को निशाना बनाया गया ताकि अंतर्राष्ट्रीय समुद्री व्यापार में बाधा डालने की ईरान की क्षमता को कमजोर किया जा सके। अमरीका ने कहा है कि ये हमले होर्मुज जलाशय मध्य की सुरक्षा और आवाजाही में स्वतंत्रता सुनिश्चित करने के उद्देश्य से किए गए थे। समाचार कक्ष से प्रियंका अरोड़ा।
1: वियतनाम के फू क्वोक द्वीप के पास नाव पलटने की घटना में जान गंवाने वाले 15 भारतीय पर्यटकों के पार्थिव शरीर आज विशेष विमान से भारत लाए जाएंगे। वियतनाम स्थित भारतीय दूतावास ने सोशल मीडिया पोस्ट में बताया कि हवाई जहाज मुंबई के छत्रपति शिवाजी महाराज अंतर्राष्ट्रीय हवाई अड्डे पर रात करीब 9:30 बजे उतरेगा। न्यूजीलैंड के अभिनेता सैम नील का 78 वर्ष की आयु में निधन हो गया है। वे जुरासिक पार्क और द पियानो जैसी फिल्मों में अपनी भूमिकाओं के लिए जाने जाते थे। भारत ने कतर के पूर्व अमीर शेख हमद बिन खलीफा अल थानी के निधन पर श्रद्धांजलि अर्पित करते हुए आज एक दिन का राजकीय शोक घोषित किया है। उनका कल निधन हो गया था। प्रधानमंत्री नरेंद्र मोदी ने उनके निधन पर शोक व्यक्त करते हुए कहा कि वे एक दूरदर्शी नेता थे। महिला क्रिकेट में लंदन के लॉर्ड्स में भारत के साथ एकमात्र टेस्ट में इंग्लैंड की टीम आज चौथे दिन अपनी दूसरी पारी में 6 विकेट पर 130 रन से आगे खेलना शुरू करेगी। भारत ने इंग्लैंड को 457 रन का लक्ष्य दिया है। भारत ने 269 रन की बढ़त बनाते हुए दूसरी पारी 7 विकेट पर 341 रन पर घोषित कर दी। विकेटकीपर और बल्लेबाज यास्तिका भाटिया लॉर्ड्स में टेस्ट शतक बनाने वाली पहली महिला क्रिकेटर बन गई हैं। इंग्लैंड पहली पारी में 170 रन पर ही सिमट गई थी। मौसम विभाग ने आज असम, मेघालय, बिहार और पश्चिम बंगाल में गंगा के मैदानी इलाकों में तेज बारिश का ऑरेंज अलर्ट जारी किया है। अगले 2 से 3 दिन तक अरुणाचल प्रदेश, पूर्वी उत्तर प्रदेश, नागालैंड, मणिपुर, मिजोरम, त्रिपुरा, ओडिशा, पश्चिम बंगाल के तराई क्षेत्रों, सिक्किम और उत्तराखंड में भी मूसलाधार बारिश की संभावना है। आंध्र प्रदेश, बिहार, झारखंड, ओडिशा, तेलंगाना, अंडमान निकोबार द्वीप समूह, जम्मू और कश्मीर और लद्दाख में 16 जुलाई तक बारिश का अनुमान है। घरेलू शेयर बाजार के प्रमुख सूचकांक आज सामान्य रूप से कारोबार कर रहे हैं। सेंसेक्स 20 अंक बढ़कर 77,589 पर और निफ्टी 7 अंक गिरकर 24,200 पर पहुंच गया। और अंत में मुख्य समाचार एक बार फिर। सर्वोच्च न्यायालय ने कहा किसी व्यक्ति की नागरिकता का निर्धारण और उसे विदेशी घोषित करने के लिए निष्पक्ष और वैध प्रक्रिया का पालन होना चाहिए। शीर्ष न्यायालय ने गुवाहाटी उच्च न्यायालय के 27 अपीलकर्ताओं को विदेशी घोषित करने के फैसले को रद्द किया। सर्वोच्च न्यायालय ने श्री राम जन्मभूमि मंदिर में चढ़ावा चोरी मामले की जांच कर रहे विशेष जांच दल से मौजूदा स्थिति की रिपोर्ट मांगी। राष्ट्रपति द्रौपदी मुर्मू ने तमिलनाडु में अमोनिया गैस रिसाव से प्रभावित झारखंड के श्रमिकों से जुड़े मामले का संज्ञान लिया, तत्काल कार्रवाई के आदेश। और महिला क्रिकेट में लॉर्ड्स में टेस्ट मैच के चौथे दिन भारत के साथ इंग्लैंड दूसरी पारी में 6 विकेट पर 130 रन से आगे खेलेगा। इसके साथ ही दोपहर समाचार का ये अंक समाप्त हुआ। नमस्कार।
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿಯ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಶಿವಶಂಕರಪ್ಪ ವಿರುದ್ದ ಮಾಡಲಾದ ಆರೋಪಗಳ ಬಗ್ಗೆ ಅಗತ್ಯ ತನಿಖೆಗಾಗಿ ಸಂವಿಧಾನದ 317(1) ವಿಧಿಯಡಿ ಸುಪ್ರೀಂಕೋರ್ಟ್ಗೆ ಉಲ್ಲೇಖಿಸುವಂತೆ ರಾಷ್ಟಪತಿಗಳಿಗೆ ಶಿಫಾರಸು ಮಾಡಿದ್ದಾರೆ. ಸ್ವಜನ ಪಕ್ಷಪಾತ ಸೇರಿದಂತೆ ಅವರ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ತನಿಖೆಗೆ ಶಿಫಾರಸು ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಧ್ಯಕ್ಷರ ಪುತ್ರಿಯೊಬ್ಬರು ತಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನು 40,000 ರೂಪಾಯಿ ಎಂದು ಘೋಷಿಸುವ ಮೂಲಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಯುವಕರ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಸುಧಾರಣೆ ತರುವ ಅಗತ್ಯವಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಧಿಕಾರಿ ಇಲ್ಲವೇ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ನೀಡಬೇಕು ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿರುವ ಆದೇಶವನ್ನು ಪ್ರಿಯಾಂಕ್ ಖರ್ಗೆ ಸ್ವಾಗತಿಸಿದ್ದಾರೆ.
3: ಯುವಕರ ಭವಿಷ್ಯವನ್ನು ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಯುವಕರ ಭವಿಷ್ಯ ಜೊತೆ ಚೆನ್ನಾಗಿ ಆಡುವಂತಹ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರ್ದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಸೊ ಇವತ್ತು ಏನಾಗಿದೆ ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
2: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಗಳೇ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು, ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬೆದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲ ಸೌಲಭ್ಯ ಅಭಿವೃದ್ದಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99%ರಷ್ಟು ಗಣತಿ ನಮೂನೆ ನೀಡಲಾಗಿದ್ದು, ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೂಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು, ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂನೆಗಳನ್ನು ವಿತರಣೆ ಮಾಡಲಾಗಿದ್ದು, ಶೇಕಡ 100ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
6: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
7: ಮೈಸೂರ್ ಸ್ಯಾಂಡಲ್
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ. ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದ್ರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋಂ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಲ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅತಿ ಜಲ್ ಗಗರಿ ಚಲ್ ಕರ್ ಜಾಯಿಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೈ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾ ವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯೆ?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ?
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಧಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೇಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹೀ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲಾ, ಆಪ್ ಬಲಾ ತೋ ಹೋ ಜಗ್ ಬಲಾ,
3: ಆಪ್ ಭಲಾ ತೋ ಜಗ್ ಭಲಾ, ಆಪ್ ಭಲಾ ತೋ ಜಗ್ ಭಲಾ. ಚಿರಾಗ್ ತಲೆ
1: ಅಂಧೇರಾ, ಚಿರಾಗ್ ತಲೆ ಅಂಧೇರಾ,
3: ಚಾರ್ ದಿನ್ ಕಿ ಚಾಂದನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
3: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, सहज पके तो,
1: सहज पके सो मीठा होए,
3: सहज पके सो मीठा होए। इसका अर्थ सोच समझकर किए गए कार्यों का परिणाम अच्छा ही होता है।
1: गुरुजी, मुझे कुछ संदेह है कि हम इन लोकोक्तियों को कैसे प्रयोग कर सकते हैं।
3: कौन सा बताओ?
1: जैसे अंधे की लकड़ी, आंखें चुराना, अंग अंग मुस्कुराना, 19-20 का अंतर, नाक पर गुस्सा।
4: अरे ये वैसा नहीं है जैसा हमने अब तक सीखा है गुरुजी, ये स्वतंत्र वाक नहीं है।
3: हाँ, शरण्या ठीक कहती है। इसे हिंदी भाषा में मुहावरे कहते हैं। मुहावरों का प्रयोग वाक्यों में होता है। मुहावरा वाक्यांश होते हैं। इसके प्रयोग से वाक्य प्रभावशाली हो जाते हैं, वाक्य रोचक और चमत्कारी हो जाते हैं। मुहावरे शब्दों के लाक्षणिक प्रयोग होते हैं। ये किसी वाक्य के भीतर होते हैं। यदि मुहावरा वाक्य से निकाला दिया जाए तो उसकी बहुत कुछ शोभा जाती है। मुहावरों को वाक्यों में प्रयोग करना चाहिए। मुहावरे स्वतंत्र वाक्य नहीं है, ये वाक्यांश है। जैसे अंग अंग मुस्कुराना, पुत्री की प्रशंसा सुनकर माता पिता अंग अंग मुस्कुराए, इसका अर्थ प्रसन्न होना। अंधे की लकड़ी, तुम इस मुहावरे का प्रयोग करो।
4: हाँ गुरुजी, मोहन माता पिता के लिए अंधे की लकड़ी के समान है।
3: अच्छा यशस, तुम कुछ प्रयोग करना चाहते हो?
1: हाँ गुरुजी, मैं प्रयोग करूंगा।
3: आंखें चुराना, इसका अर्थ बच कर रहना।
1: बच्चे अध्यापक को देखते ही आंखें चुरा कर निकल जाते हैं।
3: दोनों बहनों में 19-20 का अंतर है। इस वाक्य में 19-20 का अंतर का अर्थ क्या होगा शरण्या?
4: हाँ गुरुजी, अंतर बहुत कम, यानी बहुत कम अंतर।
1: इन मुहावरों को मैं पढूं गुरुजी?
3: हाँ हाँ जरूर पढ़ो।
1: गर्दन झुकाना यानी लज्जित होना, 420 करना धोखा देना, गले का हार बहुत प्रिय, नाक कटना अपमानित करना, पीठ दिखाना हार कर पीछे हटना।
3: हाँ, पीठ दिखाना हार कर पीछे हटना। हिंदी भाषा में लगभग 1000 मुहावरे हैं। लोकोक्तियों को कहावत भी कहते हैं। मुहावरा एक अरबी भाषा के शब्द है। इन्हें अंग्रेजी में idiom कहते हैं, संस्कृत भाषा में वाग्धारा कहते हैं। इन मुहावरों को पढ़ो।
4: आंखें चार होना मतलब आमने सामने होना,
1: आंखें खुलना मतलब समझना,
4: कान खोलकर सुनना मतलब सावधान रहना,
1: नाक पर गुस्सा तुरंत क्रोधित होना,
4: मुंह छुपाना लज्जित होना,
1: दांतों तले उंगली दबाना चकित होना,
4: सिर फिर जाना पागल होना,
1: सिर पर भूत सवार होना धूम सवार होना,
4: बातों बनाना बहाना करना,
3: बातें बनाना बहाना करना। इदे रीति कन्नड़ा इंग्लिश भाषीय केलवु गादेगलु प्रोवर्ब्स मत्तु idioms idiomatic phrases ಲೋಕೋಕ್ತಿಯಾ ಮುಹಾವರೆ ಮುಂತಾದವುಗಳನ್ನು ಬರವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮಕತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಚಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಕಾ ಹೈ ಇಸ್ಕೆ ಬಾರೆ ಮೇ ಆಪ್ ಲೋಗೋಂ ಕೋ ಕುಚ್ प्रश्न पूछूंगी, क्या आप उत्तर बता सकते हो?
4: हाँ गुरुजी।
1: जरूर गुरुजी।
3: लोकोक्तियां अंदरे येनु?
1: लोक में प्रचलित उक्ति। यह शब्द लोक और उक्ति शब्द से मिलकर बना है। यह स्वतंत्र वाक्य है। वाक्यों में प्रयोग करते समय इनका रूप नहीं बदलता।
3: जैसे बोया पेट बबूल का, आम कहां से होई। शरण्य, अब तुम मुहावरे के बारे में बता सकते हो। मुहावरा अंद्रे येनु?
4: मुहावरा वाक्यांश होता है। इसका प्रयोग वाक्यों में होता है। जैसे मोहन माता पिता के लिए अंधे की लकड़ी के समान है।
3: आज हम इस विषय पर कुछ पाठ सीखा है। यशस और शरण्य, हम इस पाठ को यही समाप्त करेंगे।
4: धन्यवाद गुरुजी।
1: धन्यवाद गुरुजी।
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
0: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
6: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು

ఆకాశవాణి భద్రావతి యొక్క శుభోక ನೇರ ಫೋನ್ ಇನ್ ಕಾರ್ಯಕ್ರಮ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200-7004. ಇಂದಿನ ವಿಷಯ ಕುಟುಂಬಕ್ಕೊಂದು ಇತಿಮಿತಿಯ ಬಜೆಟ್. ಈ ಕುರಿತು ಮಾತನಾಡಬಹುದು.

0: ಹಲೋ
1: ಹಲೋ, ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ಇವತ್ತಿನ ವಿಷಯ ಕುಟುಂಬಕ್ಕೊಂದು ಇತಿಮಿತಿಯ ಬಜೆಟ್ ಅಂತ, ಆ ಕುರಿತಾಗಿ ನಾವೇನಾದ್ರು ಮಾತಾಡ್ಬೋದು?
1: ಕುಟುಂಬಕ್ಕೊಂದು ಇತಿಮಿತಿಯ
0: ಬಜೆಟ್ ಯಾವ ರೀತಿ, ನಾವು ಒಂದು ತಿಂಗಳು ಜಾಸ್ತಿ ಸಂಬಳ ಇದ್ದಾಗ ತುಂಬಾ ಖರ್ಚು ಮಾಡ್ತಿದ್ವಿ, ಮುಂಚೆ ಎಲ್ಲ ಕಡಿಮೆ ಇತ್ತು ಆದ್ರೂ ನಡ್ಸ್ಕೊಂಡು ಹೋಗ್ತಾ ಇದ್ವಿ, ಈಗ ಹೆಚ್ಚು ಸಂಬಳ ಆದಾಗ ಬರೀ ಸಾಲನೇ ಜಾಸ್ತಿ ಆಗುತ್ತೆ, ನಮ್ಮ ಒಂದು ಇದಾಗುತ್ತೆ. ಅದಕ್ಕೋಸ್ಕರ
1: ಇಲ್ಲಿ ನಾವು ಇಲ್ಲಿ ಒಂದು ಗಾದೆ ನೆನಪು ಬರುತ್ತೆ, ಆಸ್ತಿ ಇದ್ದಷ್ಟು ಕಾಲಿ ಚಾಚು ಅಂತೇಳಿ.

0: ಈ ಒಂದು ಗಾದೆ ಅನುಸಾರ ನಾವು ಬಜೆಟ್ ನ ರೆಡಿ ಮಾಡಬೇಕು. ಯಾಕೆಂತಂದ್ರೆ ಕೆಲವು ಕುಟುಂಬಗಳಲ್ಲಿ ಆದಾಯ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಕೆಲವು ಕುಟುಂಬಗಳಲ್ಲಿ ಆದಾಯ ಕಮ್ಮಿ ಇದ್ದು ಖರ್ಚು ಜಾಸ್ತಿ ಇರುತ್ತೆ. ಈ ಬಜೆಟ್ ನಲ್ಲಿ ಒಂದು ಮೂರು ವಿಧವಾದ ಬಜೆಟ್, ಇದನ್ನ ಕನ್ನಡದಲ್ಲಿ ನಾವು ಆಯವ್ಯಯ ಅಂತ ಕರಿತೇವೆ. ಇದು ಮೊದಲನೇದೇನಪ್ಪ ಅಂತಂದ್ರೆ ಒಂದು ಉಳಿತಾಯದ ಬಜೆಟ್ ಅಂತ ಹೇಳಿ. ಇಲ್ಲೇನಪ್ಪಾ ಅಂತಂದ್ರೆ ಇಲ್ಲಿ ಆದಾಯದ ಪ್ರಮಾಣ ಹೆಚ್ಚಾಗಿರುತ್ತೆ, ಖರ್ಚಿನ ಪ್ರಮಾಣ ಕಡಿಮೆ ಇರುತ್ತೆ. ಇದು ಒಂದು ಬಜೆಟ್ ಅಂತ ಹೇಳ್ಬೋದು ಇದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕೊರತೆಯ ಬಜೆಟ್ ಅಂತೇಳಿ. ಕೊರತೆ ಅಂತಂದ್ರೆ ಇಲ್ಲಿ ಖರ್ಚಿನ ಪ್ರಮಾಣ ಹೆಚ್ಚಾಗಿರುತ್ತೆ, ಆದಾಯದ ಪ್ರಮಾಣ ಕಡಿಮೆ ಇರುತ್ತೆ. ಇಲ್ಲಿ ಈ ರೀತಿ ಬಜೆಟ್ ಅನುಸರಿಸಿದ್ರೆ ಕುಟುಂಬಗಳು ಕಷ್ಟ ಸಿಕ್ಕಾಕಂತಾವೆ. ಇನ್ನೊಂದು ಅನುಕೂಲಕರವಾದ ಬಜೆಟ್ ಅಂತಂದ್ರೆ ಬ್ಯಾಲೆನ್ಸ್ ಅಂದ್ರೆ ಸಮತೋಲನ ಬಜೆಟ್. ಇಲ್ಲಿ ಆದಾಯ ಮತ್ತು ಖರ್ಚುಗಳ ಒಂದು ಪ್ರಮಾಣ ಸಮಸಮವಾಗಿರ್ಬೇಕು. ಇದು ಎಲ್ಲದಕ್ಕೆ ಎಲ್ಲಾ ಕುಟುಂಬಗಳಿಗೆ ಸೂಕ್ತವಾದ ಒಂದು ಬಜೆಟ್ ಅಂತ ಹೇಳ್ಬೋದು ನಾವು ಇಲ್ಲಿ. ಅದಕ್ಕೋಸ್ಕರ ಪ್ರತಿಯೊಂದು ಕುಟುಂಬ ಏನಪ್ಪಾ ಅಂತಂದ್ರೆ ಆದಷ್ಟು ಸಹ ಸಮತೋಲನ ಬಜೆಟ್, ಇಲ್ಲಾಂದ್ರೆ ಉಳಿತಾಯದ ಬಜೆಟ್, ಕೊರತೆಯ ಬಜೆಟ್ ಮಾತ್ರ ಕೈ ಹಾಕ್ಬೇಡಿ ಅನ್ನೋದು ನನ್ನ ಅಭಿಪ್ರಾಯ.
1: ಧನ್ಯವಾದಗಳು. ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
1: ಇವತ್ತಿನ ವಿಷಯ ಗೊತ್ತಾಯ್ತು ಚಿಕ್ಕಪ್ಪ ಅವರೇ?
2: ಗೊತ್ತಾಯ್ತು ಸರ್.
1: ಯಾವ ರೀತಿ ಮೇಂಟೈನ್ ಮಾಡಬೇಕು ಮಂತ್ಲಿ ಬಜೆಟ್ ಅನ್ನ, ಜಾಸ್ತಿ ಸಂಬಳ ಇರಲಿ ಕಡಿಮೆ ಸಂಬಳ ಇರಲಿ ಯಾವ ರೀತಿ ತೂಗಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತು.
2: ಹೌದು ಸರ್, ಮೊದಲನೇದಾಗಿ ನಾವು ತೀರ್ಮಾನ ತಗೋಬೇಕಾಗಿರೋದು ನಮ್ಮ ದುಡಿಮೆ ಎಷ್ಟು, ನಾವು ಎಷ್ಟು ದುಡಿತಾ ಇದೀವಿ, ಅದರಲ್ಲಿ ನಾವು ಎಷ್ಟು ಖರ್ಚು ಮಾಡಬೇಕು, ಮತ್ತೆ ಮುಂದಿನ ಭವಿಷ್ಯಕ್ಕಾಗಿ ನಾವು ಎಷ್ಟು ಎತ್ತಿಡಬೇಕು ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ ಸರ್.
1: ಹೌದು,
2: ಯಾಕೆಂದ್ರೆ ಈಗ 100 ರೂಪಾಯಿ ದುಡ್ದು 200 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಾವು ಸಾಲಗಾರಾಗಿ ನಾವು ಬೀದಿಗೆ ಬೇಗನೆ ಬೀದಿಗೆ ಬಂದ್ಬಿಡ್ತೇವೆ.
1: ಹೌದು,
2: ಹಾಗಾಗಿ ಕೈಯಲ್ಲಿ ನಮ್ಮ ಕೈಯಲ್ಲಿ ಬೆರಳುಗಳು ಒಂದೇ ಸಮನ ಇಲ್ಲ ಅಂತ ಹೇಳೋದಕ್ಕೆ ಏನು ಅಂದ್ರೆ, ಈಗ ಒಂದು ಕುಟುಂಬ ಒಂದು ಸದಸ್ಯರಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ. ಈಗ ಒಬ್ರು ಹೆಚ್ಚು ಖರ್ಚು ಮಾಡೋರಿರ್ತಾರೆ, ಇನ್ನೊಬ್ರು ಉಳಿತಾಯ ಮಾಡೋರಿರ್ತಾರೆ, ಅವನ್ನೆಲ್ಲ ಸರಿ ದುಡ್ಕೊಂಡೇ ಹೋಗ್ಬೇಕಾಗುತ್ತೆ.
1: ಮುಂಚೆ ಎಲ್ಲ ಏನಿತ್ತು ಅಂದ್ರೆ ಕಡಿಮೆ ಸಂಬಳ ಇದ್ರು ಸುಖಕರವಾಗಿದ್ವಿ ಅಷ್ಟೇ ಸಂಬಳದಲ್ಲಿ. ಈಗ ಆ ಜಾಗದಲ್ಲಿ 2000 ಜಾಗದಲ್ಲಿ 20,000 ಬಂದ್ರು ಆ ಒಂದು ಇದು ಬರ್ತಿಲ್ಲ ಮನೇಲಿ.
2: ಹೌದು ಸರ್, ಯಾಕಂತಂದ್ರೆ ಈಗ ಪ್ರತಿ ದಿನವೂ ಕೂಡ ಹಿಂದೆಲ್ಲ ನಾವು ವರ್ಷಕ್ಕೊಂದ್ಸಲ ಯಾವ್ದಾದ್ರು ರೇಟ್ ಜಾಸ್ತಿ ಮಾಡೋರು, ಈಗ ಪ್ರತಿ ತಿಂಗಳು 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ದರ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇರುತ್ತೆ. ನಮ್ಮ ಸಂಬಳಗಳು ಮಾತ್ರ ಎಷ್ಟಿರುತ್ತೋ ಅಷ್ಟೇನೆ ಇರುತ್ತೆ. ಹಾಗಾಗಿ ನಾವು ಖರ್ಚು ಮಾಡೋದು ಹೇಗೆ ಖರ್ಚು ಮಾಡ್ಬೇಕು, ಹೇಗೆ ಉಳಿಸ್ಬೇಕು ಅಂತಾನೆ ಅರ್ಥ ಆಗ್ತಾ ಇರಲ್ಲ ಸರ್. ಈಗ ದರಗಳು ಹೆಚ್ಚಾಗಿ ಹೋದಂಗೆನೆ ನಮ್ಮ ಸಂಬಳಗಳನ್ನ ಕೂಡ ಅವ್ರು ಹೆಚ್ಚು ಮಾಡ್ತಾ ಹೋದ್ರೆ ನಮಗೆ ಅನುಕೂಲ ಆಗುತ್ತೆ ಸರ್. ನಮ್ಮ ಸಂಬಳಗಳು ಮಾತ್ರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಈ ಬೇರೆ ಒಂದು ಪ್ರತಿ ಒಂದು ದರಗಳು ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಮಗೆ ಕೈ ಸುಟ್ಕೋಣ ಅಂತ ಕೆಲಸ ಆಗುತ್ತೆ ಸರ್.
1: ಅದರಲ್ಲೇ ಉಳಿತಾಯ ಮಾಡ್ಕೋಬೇಕು.
2: ಅದರಲ್ಲೇ ನಾವು ಉಳಿತಾಯ ಮಾಡ್ಕೊಳ್ಳೇಬೇಕಾಗುತ್ತೆ ಸರ್. ಯಾಕಂದ್ರೆ ನಾವು ಮುಂದಿನ ಭವಿಷ್ಯಕ್ಕೋಸ್ಕರನಾದ್ರೂ ನಾವು ಆದಷ್ಟು ನಾವು ಇದ್ದದ್ದಲ್ಲೇ ಖರ್ಚು ಮಾಡ್ಕೊಂಡು ಅದರಲ್ಲೇ ಸ್ವಲ್ಪ ಉಳಿಸ್ಬೇಕಾಗುತ್ತೆ. ಈಗ ನಾವು ದಿವಸ ಏನಿಲ್ಲ ಅಂದ್ರೆ 1,000 ರೂಪಾಯಿ ದುಡಿತೇವೆ ಅಂದ್ರೆ ಅದ್ರ ಕನಿಷ್ಠ ಒಂದು 200-300 ರೂಪಾಯಿ ನಾವು ಉಳಿಸ್ಲೇಬೇಕಾಗುತ್ತೆ ಸರ್.
1: ಹೌದು ಚಿಕ್ಕಪ್ಪರೆ,
2: ಹಂಗಾಗಿ ಈ ಒಂದು ಉಳಿತಾಯವನ್ನು ಪ್ರತಿಯೊಬ್ಬರು ಮಾಡ್ಲೇಬೇಕಾಗುತ್ತೆ. ನಮ್ಮ ಒಂದು ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ನಾವು ಆದಷ್ಟು ಹಿಂದಕ್ಕೆ ಇಡ್ಲೇಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡುತ್ತೆ. ಅದರಲ್ಲೂ ನಾವು ಎಷ್ಟು ದುಡಿತೋ ಅಷ್ಟನ್ನು ನಾವು ಹಿಂದಕ್ಕೆ ಉಳಿಸಕ್ ಹೋದ್ರೆ ನಾವು ಉಳಿಯೋದಿಲ್ಲ.
1: ಹೌದು,
2: ಹಾಗಾಗಿ ನಾವು ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಖರ್ಚು ಮಾಡ್ಬೇಕು, ಎಷ್ಟು ಉಳಿಸ್ಬೇಕು ಅಷ್ಟು ಉಳಿಸ್ಬೇಕು, ನಮ್ಮ ಆಸೆ ಇದ್ದಷ್ಟು ಕಾಲು ಚಾಚ್ಕೋಬೇಕು, ಆದಷ್ಟು ಖರ್ಚನ್ನ ಕಡಿಮೆ ಮಾಡ್ಬೇಕು ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ.
1: ಒಳ್ಳೇದು ಚಿಕ್ಕಪ್ಪ ಅವರೇ, ಧನ್ಯವಾದ.
2: ಧನ್ಯವಾದಗಳು ಸರ್, ನಮಸ್ಕಾರ.
1: ಹಲೋ,
3: ಹಲೋ,
1: ನಮಸ್ತೆ.
3: ಕೇಶವ್ ಅವರೇ ಗುಜರಾತಿಂದ. ನಮಸ್ತೆ ಸರ್.
1: ಹೇಳಿ ಕೇಶವ್ ಅವರೇ, ವಿಷಯ ಗೊತ್ತಾಯ್ತಾ?
3: ವಿಷಯ ಗೊತ್ತಾಯ್ತು. ಕೌಟುಂಬಿಕ ಬಜೆಟ್ ಬಗ್ಗೆ ಹೇಳ್ತಾ ಇದ್ರಿ.
1: ಹೌದು,
3: ಗೋರ್ಪಡೆಯವರು ಚಿಕ್ಕಪ್ಪ ಅವರು ಒಳ್ಳೆ ಸಲಹೆನೆ ಕೊಟ್ರು.
1: ಹೌದು,
3: ಹೆಂಗೆ ಅಂದ್ರೆ ಸರ್, ಈಗ ಸ್ವಲ್ಪ ಆಡಂಬರದ ಜೀವನ ಜಾಸ್ತಿ ಆಗಿದೆ ಸರ್.
1: ಹೌದ್ರಿ.
3: ಹೆಂಗೆ ಅಂದ್ರೆ ಈಗ ಒಂದು ಬರ್ತ್ಡೇ ಆಗಿರ್ಬೋದು, ಮದುವೆ ಆಗಿರ್ಬೋದು, ಹಿಂದೆ ಎಲ್ಲ ನಮಗೆ 6 ತಿಂಗಳಿಗೆ 3 ತಿಂಗಳ ಬಸ್ಸಲ್ಲಿ ಬಟ್ಟೆ ಚಪ್ಪಲಿ ಆಗಲಿ ಬಟ್ಟೆ ಆಗಲಿ ತರೋರು
1: ಹಬ್ಬಕ್ಕೆ
3: ಅಂತ ಬಟ್ಟೆ ತರೋರು. ಈಗ ಹಂಗಲ್ಲ, ತಿಂಗಳಿಗೆ ಶಾಪಿಂಗ್ ಅಂತಾನೆ ಹೋಗ್ತಾರೆ ಸರ್.

0: ಬರ ಅದೇ ಹಂಗಿದೆ ಅಂದ್ರೆ ಹತ್ತು ಹದಿನೈದು ಸಾವಿರ ಬಂದ್ರೆ ಅದ್ರಲ್ಲಿ ಏನ್ ಮಾಡ್ತಾರೆ ಐದು ಆರು ಸಾವಿರ ರೂಪಾಯಿ ಶಾಪಿಂಗ್ ಬಟ್ಟೆ ಆಗಿರ್ಬೋದು ಥಿಂಗ್ಸ್ಗಳು ಚಪ್ಪಲ್ಲು ಶೂಸ್ ಇದ್ರ ಬಗ್ಗೆ ಹಾಕ್ತಾರೆ. ಆಮೇಲೆ ಸೇವಿಂಗ್ಸ್ ಕಮ್ಮಿ ಇದೆ ಈಗಿನ ಇದ್ರಲ್ಲಿ, ಅವನ್ನ ಜಾಸ್ತಿ ಮಾಡ್ಕೋಬೇಕು.
1: ಅವತ್ತಿನ ದುಡ್ಡಿದ್ದು ಅವತ್ತಿಗೆ ಖರ್ಚಾದ್ರೆ ಸರಿ,
0: ಖರ್ಚಾದ್ರೆ ಸರಿ ಅಂತ ಏನ್ ಮಾಡ್ತಾರೆ ಖರ್ಚು ಆಗ್ಬಿಡ್ತಾರೆ. ಹಂಗಾಗಿ ಖರ್ಚು ಇರ್ಲಿ ಸರ್, ಅವತ್ತಿಂದ ಅವತ್ತಿಗೆ ಖರ್ಚಾಗಿದ್ರೆ ನಡೆಯುತ್ತೆ. ಐನೂರು ರೂಪಾಯಿ ದುಡಿತಾರೆ, ಎಂಟ್ನೂರು ರೂಪಾಯಿ ಖರ್ಚು
1: ಮಾಡ್ತಾರೆ,
0: ಐಷಾರಾಮಿ ಖರ್ಚು. ಈಗ ಯಾರೋ ಒಬ್ಬ ದುಡ್ಡಿರೋ ನಾಂತಾನೆ ಅಂದ್ರೆ ಬಡವರೇ ಆಗ್ಲಿ ಮಧ್ಯಮ ವರ್ಗದವರಾಗ್ಲಿ ಮಾಡಕ್ ಆಗಲ್ಲ.
1: ಹೌದು,
0: ಹಂಗಾಗಿನೇ ಸ್ವಲ್ಪ ಮಧ್ಯಮ ವರ್ಗ.
1: ಬಟ್ ಮನೇಲಿ ಹೇಗಿರ್ಬೇಕು ಅಂತೀರಾ ಸಿಚುವೇಶನ್? ಈಗೆಲ್ಲ ಈಗ ದವಸ ಧಾನ್ಯ ತರೋದಾಗಿರ್ಬೋದು, ಮನೆ ಮೇಂಟೈನ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋದಾದ್ರೆ
0: ಊಟ ಮಾಡೋದಕ್ಕೆಲ್ಲ ಯೋಚನೆ ಮಾಡಂಗಿಲ್ಲ ಸರ್. ಈಗ ಇಲ್ಲೇ ಅಂದ್ರೆ ಮನೇಲೇ ಎಲ್ಲ ತರಕಾರಿ ಸೊಪ್ಪು ತರಕಾರಿ ಬೆಳಿತಿದ್ರು, ಯಾರು ಒಬ್ರು ಮನೇಲಿ ಫ್ರೀ ಇರೋರು ಸೊಪ್ಪು ಆಗ್ಲಿ ಸರ್ ಸಣ್ಣ ಪುಟ್ಟ ಬೆಳ್ಕೊಳ್ಳೋರು ಹೊರಗಿಂದ ತರೋದು ಕಮ್ಮಿ. ಈಗ ಹಂಗಲ್ಲ, ಸೊಪ್ಪು ತರಕಾರಿನೇ ಆಗ್ಲಿ ಮನೆಯಿಂದ ತರ್ತಾರೆ, ಅಲ್ಲ ಹೊರಗಿಂದ ತರ್ತಾರೆ, ಬೆಳೆಯೋರು ಕಮ್ಮಿ ಆಗಿದ್ದಾರೆ. ಹಂಗಾಗಿ ಸರ್,
1: ಹಾಗಾಗಿ ಉಳಿತಾಯ ಅದರಲ್ಲೇ ಮಾಡ್ಬೇಕು ಅಂತೀರಾ?
0: ಅದರಲ್ಲೇ ಮಾಡ್ಬೇಕು. ಈಗ ಏನು ಅಂದ್ರೆ ನಮ್ದು ಜಮೀನ್ ಇರೋರು ಏನ್ ಮಾಡ್ತಾರೆ ಅಂದ್ರೆ ತೋಟ ಕೂರಿಸ್ಬಿಡ್ತಾರೆ, ಸೊಪ್ಪು ಕಾಳಿ ಕಡ್ಡಿ ಎಲ್ಲ ಹೊರ ಹಾಕ್ಬಿಡ್ತಾರೆ. ಹಂಗಾಗಿ
1: ಸರಿ ಕೇಶವರೆ,
0: ಬೇರೆಯವ್ರಿಗೂ ಸಿಗ್ಲಿ.
1: ಹೌದು ಹೌದು, ಧನ್ಯವಾದ. ಹಲೋ ಹೇಳಿ ಬೀನವ್ರೆ.
2: ಇದು ಖರ್ಚು ಇದು ಹೇಳ್ತಾ ಇದ್ರೆ ಖರ್ಚು ಯಾವ ರೀತಿ ಇರುತ್ತೆ ಅಂತ.
1: ಹೌದು
2: ಹೌದು, ನಿಜ. ಯಾಕಂದ್ರೆ ನಾವು ಈಗ ಮುಂಚೆ ನಮ್ಮ ತಂದೆ ಮನೆಯಲ್ಲಾಗ್ಲಿ ನಮ್ಮ ಮನೆಯವರೇ ಆಗ್ಲಿ ಸುಮ್ ಸುಮ್ನೆ ವೇಸ್ಟ್ ಬರ್ತಾ ಇದ್ದೀವಿ, ಸಂಬಳ ಕಡಿಮೆನೆ, ಆದ್ರೂ ಪದೇ ಪದೇ ಸುಮ್ ಸುಮ್ನೆ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ವರ್ಷಕ್ಕೊಂದ್ಸರಿ ಬಟ್ಟೆ ತಗೋತಾ ಇದ್ವಿ, ಆಮೇಲೆ ಯಾವ್ದಾದ್ರು ಹಬ್ಬಗಳಿಗೆ ಮಾತ್ರ ಖರ್ಚು ಮಾಡ್ತಾ ಇದ್ವಿ. ಈಗೇನಿಲ್ಲ, ಒಂದು ಬರ್ತಡೇ ಬರಲಿ, ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಪದೇ ಪದೇ ತುಂಬ ಬಟ್ಟೆಗಳನ್ನ ತಗೊಳ್ಳೋದು. ಆಮೇಲೆ ಇದು ಕೊಳ್ಳುಬಾಕತನ ಅಂತ ಹೇಳ್ತಾರಲ್ಲ,
1: ಆ
2: ಸಾಮಾನು ಎಷ್ಟೇ ಇರಲಿ ಅದು ಹಳೆದ ತಕ್ಷಣ ಇನ್ನೊಂದು ತರೋದು, ಅದನ್ನ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಈಗ ಹುಡುಗರಿಗೆ, ವೇಸ್ಟ್ ಮಾಡೋದು ಜಾಸ್ತಿ ಆಗ್ಬಿಡುತ್ತೆ.
1: ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಅದು ಎಷ್ಟು ಬಿಡೋದಷ್ಟೇ.
2: ಎಷ್ಟು ಬಿಡೋದೆ ಅಂತ ಅದನ್ನೇ ಮಾಡ್ತಾರೆ, ನಾವುಗಳೆಲ್ಲ ಹಂಗೆ ಮಾಡ್ತಾ ಇರ್ಲಿಲ್ಲಪ್ಪ. ಎಷ್ಟು ಅದನ್ನೇ ಮರು ಬಳಕೆ ಅಂತೀವಲ್ಲ, ಆ ರೀತಿ ಅದನ್ನೆಲ್ಲ ಮರು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಊಟದಲ್ಲಿ ಈಗ ಸುಮ್ಮನೆ ಹೋಟ್ಲ್ಗಳಿಗೆ ಪದೇ ಪದೇ ಹೋಗ್ತಿರ್ತಾರೆ, ಅದೇನು ವಾರಕ್ಕೆ ಒಂದ್ಸರಿನೋ ಎರಡು ಸರಿನೋ ಏನೋ ಬೇರೆ ಊರುಗಳಿಗೆ ಹೋದಾಗ ಬೇಕಾಗುತ್ತೆ. ಈ ಊರಲ್ಲಿ ಇದ್ದಾಗ ನಮ್ಮ ಮನೆಗಳಲ್ಲಿ ಇದ್ದಾಗ ಅದನ್ನೇ ತಂದ್ಬಿಟ್ಟು ಯಾವ್ದಾದ್ರು ವಸ್ತುಗಳನ್ನು ನಾವು ತಂದು ಅಲ್ಲಿ ಮಾಡಿದ್ರೆ
1: ಹೆಚ್ಚು
2: ಕಡಿಮೆ ಆಗುತ್ತೆ.
1: ಹೌದು,
2: ಆ ರೀತಿ ಎಲ್ಲ ಮಾಡ್ಬೇಕು. ಈಗ ಕೆಲವ್ರು ಕೇಳ್ತಾರೆ, ಕೆಲವ್ರು ಇಲ್ಲ, ಬಹಳ ಜನ ಈಗ ವೇಸ್ಟ್ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿದೆವು. ಮತ್ತೆ ಸಂಪಾದನೆ ಇದ್ದಕ್ಕಿದ್ರೆ ಚೆನ್ನಾಗಿ ಮಾಡಿರ್ತಾರೆ,
1: ಸಂಪಾದನೆ
2: ಉಳಿತಾಯ ಮಾಡಲ್ಲ, ಅದನ್ನೇ ಖರ್ಚು ಮಾಡಿ. ಈಗ ಉಳಿತಾಯ ಮಾಡೋದೇ ಒಂದು ನಾವು ಸಂಪಾದನೆ ಮಾಡಿದ ಹಾಗೆ, ಅದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ರೂಪಾಯಿ ಸಂಪಾದನೆ ಮಾಡಿ ಅದರಲ್ಲಿ ಒಂದು ಐವತ್ತು ರೂಪಾಯಿ ಉಳಿತಾಯ ಮಾಡಿದ್ರು ನಾವು ಸಂಪಾದನೆ ಮಾಡ್ದಂಗೆ. ಅದು ಅದು ಬಿಟ್ಟು ಒಂದು ಹತ್ತು ಸಾವಿರ ಸಂಪಾದನೆ ಮಾಡೋದು, ಅದನ್ನು ಪೂರ್ತಿ ಖರ್ಚು
1: ಮಾಡ್ಬಿಟ್ರೆ ಉಳಿತಾಯ ಎಲ್ಲದಕ್ಕೂ ಬೇಕು. ಮೆಡಿಕಲ್ ಖರ್ಚು ಬೇಕು, ಬರೀ ಖರ್ಚು ಅಂದ್ರೆ ಬರೀ ಮನೆ ದವಸ ಧಾನ್ಯ ಶೋಕಿ ಇಷ್ಟು ಮಾಡ್ತಾರೆ, ಬಟ್ ಹೆಲ್ತ್ ಇದಕ್ಕೋಸ್ಕರ ಸ್ವಲ್ಪ ದುಡ್ಡು ಇಡಬೇಕು ಮುಂದಿನ ಫ್ಯೂಚರ್ ಫೀಸ್ಗೂ ಮಕ್ಕಳಿಗೆ ಇದಕ್ಕೂ, ಅದೇನು ಈಗ ಯೋಚನೆ ಮಾಡಲ್ಲ ಆ ಟೈಮ್ ಅಷ್ಟೇ.
2: ಹೌದು ಸರ್, ಹಂಗಾಗ್ಬಿಟ್ಟಿದೆ ಈಗ ಒಂಥರ ಜನರೇಷನ್ ಹಂಗಾಗ್ಬಿಟ್ಟಿದೆ.
1: ಬಟ್ ಅದು ಮಕ್ಕಳಿಗೂ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ ಈಗಿಂದನೇ ಸ್ವಲ್ಪ ಖರ್ಚಿನ ಬಗ್ಗೆ. ಈಗಂದ್ರೆ ದುಡಿತಾರೆ ಅಂತಂದ್ಬಿಟ್ಟು ಅವರು ಸಿಕ್ಕಾಬಿಟ್ಟ ಕೇಳ್ಬಿಡ್ತಾರೆ ಮಕ್ಕಳನ್ನು, ಇವರು ನಾವು ದುಡಿತೀವಿ ಅಂತ ಕೊಡಿಸ್ಬಿಡ್ತೀವಿ.
2: ಅಲ್ಲ, ನಾವೀಗ ಮಕ್ಕಳಿಗೆ ಹೇಳಿದಾಗ ತಕ್ಷಣ ಒಪ್ಪದಿದ್ರು ಅವ್ರ ಮನಸ್ಸು ಬರುತ್ತೆ, ಸ್ವಲ್ಪ ದಿನ ಆದ ತಕ್ಷಣ ಹೌದಲ್ವಾ ನಮ್ಮ ಅಪ್ಪ ಅಮ್ಮ ಹೇಳಿ ಕರೆಕ್ಟ್ ಅಂತ ಅವರು ಉಳಿತಾಯ ಮಾಡ್ತಾರೆ. ನಮ್ಮ ಮಕ್ಕಳು ನಾವು ಹೇಳಿದ್ದು ಸ್ವಲ್ಪ ಕೇಳ್ತಾ ಇದಾರೆ, ಪರವಾಗಿಲ್ಲ.
1: ಸರಿ ಬೀನವ್ರೆ, ಧನ್ಯವಾದ.
2: ಓ ಥ್ಯಾಂಕ್ ಯು ಸರ್.
1: ಹಲೋ, ಹಲೋ, ನಮಸ್ಕಾರ.
3: ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ.
1: ತಮ್ಮ ಹೆಸರು?
3: ಕೃಷ್ಣಪ್ಪ, ಜನಪುರ.
1: ಹೇಳಿ ಕೃಷ್ಣಪುರ, ತಮ್ಮ ಒಂದು ಅನಿಸಿಕೆ ಪ್ರಕಾರ ತಾವು ಮನೆಯಲ್ಲಿ ಯಾವ ರೀತಿ
3: ಇರ್ಬೇಕು ಅಂದ್ರೆ ಸರ್, ಸರ್ ಗೃಹಲಕ್ಷ್ಮಿ ಅಂದ್ರೆ ಮನೆ ದೇವಸ್ಥಾನ ಇದ್ದಂಗೆ.

0: ಇರಬೇಕು, ಹೊಂದಾಣಿಕೆ ಇರಬೇಕು. ಫಸ್ಟ್ ಹೊರಗಡೆ ದುಡ್ಕೊಂಡ್ಬಂದು ಅವ್ರು ಖರ್ಚು ವೆಚ್ಚ ಜಾಸ್ತಿ ಮಾಡಬಾರ್ದು ಹೊರಗಡೆ. ಮನೆಯಲ್ಲಿ ಗೃಹಲಕ್ಷ್ಮಿ ಅವರು ಖರ್ಚು ವೆಚ್ಚ ಜಾಸ್ತಿ ಮಾಡಬಾರ್ದು. ದಿನಸಿ ಧಾನ್ಯ ಸೊಪ್ಪು ಸದರ ತಂದು ಹಿತಮಿತವಾಗಿ ಬೆಳೆಸ್ಬೇಕು. ಗ್ಯಾಸ್ ಉಳಿತಾಯ ಮಾಡಬೇಕು, ಮತ್ತೆ ಮನೆಯಲ್ಲಿ ಕರೆಂಟ್ ಉಳಿತಾಯ ಮಾಡಬೇಕು, ನೀರು ಉಳಿತಾಯ ಮಾಡಬೇಕು. ಉಪ್ಪು ವೆಚ್ಚ ಮಾಡೋದು ಉಳಿಸಿದ್ರೆ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು. ಮತ್ತೆ ಬೇಡದ್ದೆಲ್ಲ ತಂದಿಟ್ಕೋಬಾರ್ದು ಸರ್ ಮನೆ ಒಳಗೆ.
1: ನಿಜ ನಿಜ,
0: ಯಾರೋ ತಂದ್ರೆ ನಾವು ತರೋದು, ಯಾರೋ ಏನೋ ಮಾಡ್ತಾರೆ ನಾವು ಮಾಡಕ್ ಹೋಗ್ಬಾರ್ದು. ನಾವು ಎಷ್ಟು ದುಡಿತಾ ಮಿತಮಿತವಾಗಿ ಮನೆ ದುಡ್ಕೊಂಡು ಖರ್ಚು ಕಮ್ಮಿ ಮಾಡ್ಕೊಂಡು ಇದ್ರೆ ನೆಮ್ಮದಿಯಾಗಿರ್ಬೋದು ಜೀವನದಲ್ಲಿ. ಮತ್ತೆ ಸುಮ್ನೆ ಬೇಡದೆಲ್ಲ ಬಟ್ಟೆ ಬಾರಿ ಲಕ್ಷಗಟ್ಟಲೆ ಗಾಡಿ ಇ ಎಂ ಐ ಕೊಡ್ತೀನಿ ಅಂತ ಸಾಲ ತರೋದು.
1: ಹೌದು ಸರ್, ಅದು ಭಾರಿ ಶೋಕಿ ಆಗ್ಬಿಟ್ಟು ಇ ಎಂ ಐ ಕೊಡ್ತಾರೆ ಅಂದ್ಬಿಟ್ಟು ಸಂಬಳಕ್ಕೆ ಸಂಬಳ ಅಲ್ಲಿ
0: ಬರ ಸಂಬಳ ಅಲ್ಲಿ ಹೋಗ್ತದೆ. ಇಲ್ಲ ಅಂಗಡಿಲೂ ಸಾಲ ಮಾಡಿರ್ತಾರೆ, ಬಡ್ಡಿ ಸಾಲ ಮಾಡಿರ್ತಾರೆ, ಕಟ್ಟಕ್ ಆಗಲ್ಲ. ಅವೆಲ್ಲ ಇಲ್ಲೇ ಇಲ್ಲ ಸರ್, ಎಲ್ಲ ಬಟ್ಟೆ ಬಗ್ಗೆ ಮೆಷಿನು
1: ಉಳಿತಿತ್ತು. ಈಗ 20-40 ಸಾವಿರ ಇದ್ರು ಮತ್ತೆ ಎಕ್ಸ್ಟ್ರಾ ಖರ್ಚೆ ಜಾಸ್ತಿ.
0: ಹೌದೌದು ಸರ್, ಖರ್ಚು ಜಾಸ್ತಿ. ಈಗೇನಂದ್ರೆ ನಾವೇನ್ ಮಾಡ್ತೀವಿ, ದುಡ್ಡು ಮುಂದೆ ಬಿಟ್ಕೊಂಡು ಹಿಂದೆ ಓಡ್ತಾ ಇದೀವಿ ಸರ್.
1: ಹೌದು, ಈ ಕೂಲಿನೂ ಜಾಸ್ತಿ ಮಾಡಿದಾರೆ ಕೆಲವು ಕಡೆ. ಇಲ್ಲ,
0: ನಮ್ಮನ್ನ ಎಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಕೊನೆಗೆ ಅದು.
1: ಹೌದೌದು,
0: ಅವಾಗ ಏನಾಗುತ್ತೆ ಅಂದ್ರೆ ಖರ್ಚು ವೆಚ್ಚ ಕಮ್ಮಿ ಮಾಡಿದ್ರೆ ಸಾಲ ಸಾಲ ಮಾಡ್ದಂಗೆ ನಮ್ಗೆ ಎಷ್ಟು ಬೇಕಷ್ಟನ್ನೇ ಉಪಯೋಗಿಸ್ತಾ ಇದ್ರೆ ನೆಮ್ಮದಿಯಾಗಿರ್ಬೋದು. ಆದ್ರೆ ಸಾಲ ಮಾಡಕ್ ಹೋಗ್ಬಾರ್ದು ಫಸ್ಟ್.
1: ಸಾಲ ಮಾಡಬಾರ್ದು,
0: ಕಷ್ಟಪಟ್ಟು ದುಡಿದ್ರೆ ಸಂಪತ್ ಮನತಕ್ಕೆ ಬರುತ್ತೆ ಅಂತ ಒಬ್ರು ಒಂದು ಇದು ಓದಿರ್ತಾರ ಪೇಪರ್. ನಮ್ ಕಷ್ಟಪಟ್ಟು ದುಡಿಬೇಕಂತ, ಕಷ್ಟಪಟ್ಟು ದುಡಿದ್ರೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಸಂಪತ್ ಭಗವಂತನೇ ಕಳಿಸ್ತಾ ಇರ್ತಾನೆ. ಅವಾಗ ನೆಮ್ಮದಿ ಇರ್ತಾರೆ ಮನೆ ಒಳಗೆ.
1: ಬಟ್ ಮನೇಲೂ ಖರ್ಚು ಸರಿದೂಗಿಸೋ ತರ ಇದ್ರೆ ದುಡಿಯೋರ್ಗೂ ಚೆನ್ನಾಗಿರುತ್ತೆ.
0: ಸುಮ್ನೆ ನಾವು ಬರ್ದಕ್ಕೆಲ್ಲ ದುಂಬೆ ವೆಚ್ಚ ಖರ್ಚು ಮಾಡಬಾರ್ದು. ಮನೇಲಿ ಉಳಿತಾಯ ಫಸ್ಟ್ ಮನೇಲಿ ಉಳಿತಾಯ ಮಾಡಿ ಕಲಿತಾರೆ ಸರ್.
1: ಹೌದು,
0: ಆಮೇಲೆ ಹೊರಗಡೆ ಗಣಸರು ಅಷ್ಟೇ, ನಾ ದುಡಿತೀನಿ ಖರ್ಚು ಮಾಡೋದು ಏನೋ ಸೋಕಿ ಮಾಡೋದು ಅದೆಲ್ಲ ಮಾಡಬಾರ್ದು. ನಾವು ಯಾರೋ ಓದಿಸ್ತಾರಂತ ಕಾರ್ಮೆಟ್ ತಗೊಂಡು ಇಲ್ಲ ಇಂಗ್ಲಿಷ್ ಕಾರ್ಮೆಟ್ ಹಾಕ್ಬಿಡ್ತಾರೆ ಮಕ್ಕಳು. ಅಲ್ಲಿ ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕು, ಅವ್ರು ಬಸ್ ಇದ್ದಾರೆ, ಅವ್ರ ಎಲ್ಲ ಸುಮ ಅಲ್ಲಿ ದುಂಬೆ ವೆಚ್ಚ ಅಲ್ಲೂ ಖರ್ಚು ಮಾಡ್ತಾರೆ.
1: ಹೌದೌದು,
0: ಹಂಗಾಗಿ ಸಾಲ ಮಾಡಿಕೊಂಡು ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟೋದು ಎಲ್ಲ ಮಾಡ್ಕೊಂಡು ಅಂದ್ರೆ ಕತೆ ದಾರಿ ಮಾರ್ಗಕ್ಕೆ ಅವ್ರಿಗೆ ಬರ್ತಕ್ಕ ದಾರಿನೇ ಕಾಣಲ್ಲ ಅವ್ರು.
1: ಹೌದು ಕೃಷ್ಣಪುರ, ಸರಿ,
0: ಒಳ್ಳೆ ಕಾರ್ಯಕ್ರಮ.
1: ಧನ್ಯವಾದ.
0: ಧನ್ಯವಾದ.
1: ಹಲೋ,
2: ನಮಸ್ಕಾರ.
1: ಹೇಳಿ ರಾಧಾ ಅವರೇ, ತಾವೇನು ಹೇಳ್ತೀರಿ?
2: ಈಗ ಆದಾಯಕ್ಕಿಂತ ಖರ್ಚಿಗೆ ಹೆಚ್ಚಾದಾಗ ಸಾಲ ಅನಿವಾರ್ಯ ಆಗಿರುತ್ತೆ ಸರ್.
1: ಅದೇ ಆದಾಯ ಎಷ್ಟಿರುತ್ತೆ ಅಷ್ಟೇ ಮಾಡ್ಬೇಕು, ಅದಕ್ಕಿಂತ ಕಡಿಮೆ ಖರ್ಚು ಮಾಡಬೇಕು.
2: ಆದಾಯ ಆದಾಯದ ಮಿತಿ ಒಳಗೇನೆ ಖರ್ಚಿದ್ದಾಗ ಅಲ್ಲಿ ಸಾಲ ಅನ್ನೋದು ಬರಲ್ಲ, ಮಾನಸಿಕವಾಗಿ ನೆಮ್ಮದಿಯಾಗಿ ಇರ್ತಾರೆ ಸರ್.
1: ಹೌದು,
2: ಇದಕ್ಕೆ ಅಂದ್ರೆ ಈಗ ನಮ್ಮ ಖರ್ಚು ಹೆಚ್ಚಾಗೋದು ಎಲ್ಲಿ ಅಂದಾಗ ನಮ್ಮ ಆಸೆಗಳು ಅತಿಯಾದಾಗ ಸರ್.
1: ಹೌದು,
2: ಆಸೆಗಳು ಅತಿಯಾದಾಗ ಖರ್ಚು ಹೆಚ್ಚಾಗುತ್ತೆ ಸರ್.
1: ಅಂದ್ರೆ ಆಸೆ ಪಡೋದು ತಪ್ಪ ಅಂತಾರೆ ಕೆಲವರು.
2: ಆಸೆ ಪಡೋದು ತಪ್ಪಲ್ಲ ಸರ್, ನಮ್ಮ ಇತಿ ಮಿತಿ ನೋಡ್ಬಿಟ್ಟು ಮೊದ್ಲೇನೆ ಹೇಳಿದ್ರಲ್ಲ ಆಸೆಗೆ ಇದ್ದಷ್ಟು ಕಾಸು ಆಯ್ತು ಅಂತ. ಆ ರೀತಿಯಾಗಿದ್ರೆ ಯಾವ್ದಕ್ಕೂ ಕೊರತೆ ಮೊದ್ಲು ಬೇರೆ ಏನೇನಾದ್ರೂ ಸಂಪಾದನೆ ಮಾಡ್ಬೋದು, ಮಾನಸಿಕವಾದ ನೆಮ್ಮದಿನ ಸಂಪಾದನೆ ಮಾಡಕ್ ಆಗಲ್ಲ ಸರ್. ನಮ್ಮಂದ್ಲೆ ನಾವು ಅದನ್ನ ಕೈಗೂಡಿಸ್ಕೋಬೇಕು, ಅದಿದ್ರೇನೆ ಆರೋಗ್ಯ ಸರ್. ಈಗ ನಡೀತಿರೋದೇ ಸರ್, ಆರೋಗ್ಯಕ್ಕಾಗಿನೇ ತುಂಬಾನೇ ಖರ್ಚು ವೆಚ್ಚ ಆಗ್ತಾ ಇರೋದು ಅನಾರೋಗ್ಯದಿಂದಾನೆ. ಅದು ಮುಖ್ಯ ಸರ್. ಈಗ ಅಂದ್ರೆ ಈ ವಾತಾವರಣನೂ ಹಂಗಿದೆ, ಆರೋಗ್ಯ ಆಹಾರ ಪದ್ಧತಿನೂ ಹಂಗಾಗ್ಬಿಟ್ಟಿದೆ. ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಅದೇ ವಿನಾಕಾರಣ ಅನಾವಶ್ಯಕವಾಗಿ ಜೀವನಕ್ಕೆ ಬಲಿ ಆಗ್ತಾ ಇರೋದು ಸರ್.
1: ಸಂತೋಷ ಪಡ್ತಾರೆ, ಸಾಲ ಕಟ್ಟಬೇಕಾದ್ರೆ ಅದೇ ನೀವು ಒಂದಂಗೆ ಕಾಯಿಲೆ ಬಿಡೋದು
2: ಆಟೋಮೆಟಿಕ್ ಆಗಿ ಒತ್ತಡ ಒತ್ತಡದಿಂದ ಸಾವಿರಾರು ಕಾಯಿಲೆ, ಅದರಿಂದ ಮತ್ತೆ ಆಸ್ಪತ್ರೆ ಖರ್ಚು.
1: ಹೌದು,
2: ಮನೆ ಪೂರ್ತಿನೇ ಅವಾಗ ಮುಳುಗದೆ ಅವಾಗ
1: ಸರ್ ಎಲ್ರಿಗೂ ಒಂಥರ ಬೇಜಾರು ಆ ಟೈಮಲ್ಲಿ
2: ಸರ್,
1: ಎಲ್ರಿಗೂ ಬೇಜಾರಾಗುತ್ತೆ. ಒಂದರಿಂದ ಒಂದು ಸಮಸ್ಯೆಗಳು ಪ್ರಾರಂಭವಾಗದೆ ಅಲ್ಲಿ
2: ಕೀಡಾದ್ರೆ ಮನುಷ್ಯ ಅನಾರೋಗ್ಯ ಕೀಡಾದ್ರೆ

0: ಆಮೇಲೆ ಯಾವೆಲ್ಲ ಪರಿಸ್ಥಿತಿಗಳು ಬರ್ತವೆ ಅಂತ ಹಂಗೆ ಯೋಚನೆ ಮಾಡ್ಬಿಟ್ರೆ ನೋಡಿ ಸರ್, ಅವ್ರಿಗೆ ಆಸ್ಪತ್ರೆ ಕಲ್ತು ಓಡಾಟ ಓಡಾಟ ಮಾಡೋದ್ ಕೆಲಸ ವೇಸ್ಟ್.
1: ಹೌದು
0: ಹೌದು ಸರ್, ಹಂಗೆ
1: ಮತ್ತೆ ದುಡಿಯ ವ್ಯಕ್ತಿನೇ ಆಸ್ಪತ್ರೆ ಸೇರಿದಾಗ ದುಡಿಮೆನೆ ಇಲ್ದಂಗ ಆಗ್ಬಿಡುತ್ತಲ್ಲ ಆ ಟೈಮಲ್ಲಿ.
0: ಹೌದು ಸರ್, ನೆಮ್ಮದಿನ ಅಷ್ಟೇ ಕತ್ತು ಹೆಚ್ಚಿಗೆ ಅನಾವಶ್ಯಕವಾಗಿ ಮತ್ತೆ ಎಲ್ರಿಗೂ ಮಾನಸಿಕವಾಗಿ ಒತ್ತಡ.
1: ಹೌದು
0: ಹಂಗಾಗ್ಬಿಟ್ಟು ಅದಕ್ಕೆ ಅದಕ್ಕೆ ಮೂಲನೇ ಆಸೆ ಸರ್, ಅತಿ ಆಸೆನೆ ಗತಿಗೇಡು.
1: ಹೌದು, ಒಟ್ಟಲ್ಲಿ ಮನೆಯಲ್ಲಿರೋರೆಲ್ಲರೂ ಒಂದು ರೀತಿಯಲ್ಲಿ ಖರ್ಚು ಎಷ್ಟಿರುತ್ತೆ ಅಷ್ಟು ಮಾಡಿದ್ರೆ.
0: ಹೌದು ಅಲ್ಲ ಸರ್, ಆಸೆ ಪಡೋದು ತಪ್ಪಲ್ಲ. ಈಗ ನೋಡಿ ಸರ್, ಒಂದು ಉದಾಹರಣೆ, ಮನೇಲಿ ಎಲ್ಲರೂ ಸೇರಿ ಒಂದು ಸರಿ ಟ್ರಿಪ್ ಹೋದ್ರೆ ಒಂದು ವೆಹಿಕಲ್ ಅಲ್ಲಿ ಹೋಗ್ಬೋದು.
1: ಹೌದು,
0: ಅವ್ರವ್ರಿಗೆ ತಿಳಿದಾಗ ಅವ್ರವ್ರು ಹೋದ್ರೆ
1: ತುಂಬಾ
0: ಹಿಂಗೆ ಸರ್. ಉದಾಹರಣೆ ಹಿಂಗಿಂದಾನು ಎಲ್ಲವನ್ನು ಯೋಚನೆ ಮಾಡ್ಬೋದು ಸರ್. ಒಂದು ಪಾತ್ರ ನಾಲ್ಕು ಜನ ಅಡುಗೆ ಮಾಡಿದಾಗ ಅಲ್ಲಿ ಗ್ಯಾಸ್ ಉಳಿತಾಯ ಮಾಡೋ ಸಮಯನೂ ಉಳಿತಾಯ ಆಗುತ್ತೆ. ಇಬ್ಬಿಬ್ರಿಗೆ ಒಂದೊಂದ್ ಸರಿ ಮಾಡಿದಾಗ
1: ಎಲ್ಲದೂ ಅಲ್ಲಿ
0: ಹಂಗೆ ಸರ್. ಈಗಿನ ಮಕ್ಕಳು ವೆರೈಟೀಸ್ ಕೇಳ್ತಾರೆ, ಅಥವಾ ಒಬ್ರು ಮಾಡಿದ್ ಒಬ್ರು ತಿನ್ನಲ್ಲ.
1: ಹೌದು
0: ಹಿಂಗೆ ಪ್ರತಿಯೊಂದ್ರಿಂದ ಸರ್. ಇದು
1: ಅದು ಮನೆಯವ್ರ ತಪ್ಪು ಅಂತೀರ, ಅವ್ರ ಬೆಳೆದಿರೋ ವಾತಾವರಣ ತಪ್ಪು ಅಂತ ಹೇಳ್ತೀರ ಮೇಡಮ್?
0: ಸರ್, ಬೆಳೆದಿರೋ ವಾತಾವರಣ ಅಂದ್ರೆ ಈಗಿನ ಕಾಲಮಾನ ಏನಾಗ್ಬಿಟ್ಟಿದೆ, ಮಕ್ಕಳ ಕಡಿಮೆ, ಮಕ್ಕಳ ಆಸೆನ ಈಡೇರಿಸಬೇಕು ಅನ್ನೋದು ಅದು ಮೂಲ ತಿಳುವಳಿಕೆ ಕೊರತೆ ಸರ್. ಇದು ಮಕ್ಕಳು ಮನ್ಸು ನೋವಾಗ್ಬಾರ್ದು ಅಂತ ಹೇಳಿ ತಂದೆ ತಾಯಿಗಳು.
1: ಹೌದು
0: ಅಷ್ಟೇ ಸರ್, ಇನ್ನೇನಲ್ಲ, ಅವ್ರಿಗೆ ಅರ್ಥ ಮಾಡ್ತಕ್ಕ ತಂದೆ ತಾಯಿಗಳಿಗೆ ಕೊರತೆ ಅಂತ ನಾನು ಅನ್ಕೋತೀನಿ.
1: ಸರಿ, ಇರೋದವ್ರೆ, ಚೆನ್ನಾಗಿ ಮಾತಾಡಿದ್ರೆ, ಧನ್ಯವಾದ.
0: ಪ್ರತಿದಿನ ಈಗ ಮನೇಲಿ ನಾಲ್ಕು ಜನ ಇದ್ದಾರೆ ಅಂದ್ರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ದಿನ ಅಡಿಗೆ ಮಾಡ್ತೀನಿ ಅಂತೇಳಿ ಟೈಮ್ ಟೇಬಲ್ ಹಾಕಬೇಕು ಸರ್, ಮನೇಲಿ ದೊಡ್ಡವರಿದ್ದಾರೆ.
1: ಹೌದು ಹೌದು,
0: ಅವಾಗ ಯಾರಿಗೇನು ಅನ್ಸಲ್ಲ, ಅವನ್ ತಿನ್ನಲ್ಲ ಅಂತ ಒಂದು ಇವತ್ತು ಎರಡು ಮಾಡೋದೇ ಹೋಗಿ ಬರ್ತಿರೋದು.
1: ಎಲ್ರು ಒಂದೇ ಅನ್ನಂಗಿರ್ಬೇಕು.
0: ಹೌದು ಸರ್, ದಿವಸ ಒಬ್ಬೊಬ್ರು ಟೇಸ್ಟ್ ಹಂಗ ಅನ್ಕೊಂಡಾಗ ಎಲ್ರಿಗೂ ಸಮ. ಅದೇ ಮನೇಲಿ ದೊಡ್ಡವರು ಇದ್ದವರು ಅವರಿಗೆ ಫಸ್ಟ್ ತಿಳುವಳಿಕೆ ಇದ್ಬಿಟ್ರೆ, ಆಮೇಲೆ ಒಂದು ಶಿಸ್ತು ಅನ್ನೋದು ಇದ್ಬಿಟ್ರೆ ಏನಿರೋ ಸರ್, ಎಲ್ಲದಕ್ಕೂ ಡಿಸಿಪ್ಲಿನ್ ಅನ್ನೋದೇ ಮುಖ್ಯ ಸರ್.
1: ಅದೇ ದೊಡ್ಡವ್ರು ಹೇಳಿದ ಮಾತು ಕರೆಕ್ಟ್ ಆಗಿ ಕೇಳ್ಕೊಂತವ್ರು, ಇದ್ಯಾವುದು ಸಮಸ್ಯೆನೆ ಬರಲ್ಲ.
0: ಹಾ ಸರ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕು ಮನುಷ್ಯಂಗೆ ಫಸ್ಟ್.
1: ಹೌದು ಹೌದು
0: ಹಾ
1: ಸರ್, ಸರಿ,
0: ಸಾಲ ಅನ್ನೋದು ಬರಲ್ಲ, ಅದು ಆಸೆ ಎಲ್ಲದಕ್ಕೂ ಮುಖ್ಯ ಸರ್.
1: ಹೌದು, ಧನ್ಯವಾದ.
0: ಅಂದ್ರೆ ಅದು ಆಸೆಗೆ ಅವಶ್ಯಕತೆ ಇರೋ ಆಸೆ ಆದ್ರೆ ಈಡೇರ್ಸೋಣ ಸರ್.
1: ಅವಶ್ಯಕತೆ ಅನವಶ್ಯಕತೆ ಆಸೆಗಳು ಬಂದ್ರೆ ಈಡೇರ್ಸಕ್ಕೆ
0: ಬೇಡ ಬೇಡ ಅಂತ ಹೇಳ್ತಾರೆ.
1: ಧನ್ಯವಾದ,
0: ವಿಷಯ ಒಳ್ಳೇದಿದೆ.
1: ನಮಸ್ಕಾರ. ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ಕಾರ,
2: ನಾವು ಚಂದ್ರಶೇಖರ್ ಕೆಂಚನಹಳ್ಳಿ ಅಂತ.
1: ಹೇಳಿ ಚಂದ್ರಶೇಖರ್ ಅವರೇ, ನೀವೇನು ಹೇಳ್ತೀರಾ?
2: ನಾನು ಕೇಳ್ತಾ ಇದ್ದೀನಿ, ನಮ್ಮ ಸಹೋದ ಪಾರ್ಟಿಗಳೆಲ್ಲ ಬರೀ ಉಳಿತಾಯದ ಬಗ್ಗೆನೆ ಹೇಳಿದ್ರು. ನಾನೊಬ್ಬ ರೈತ.
1: ಹೌದು,
2: ಈಗ ನಾನು ಬೇರೆ ಬಂದು ಜಮೀನು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ನನ್ನ ಹತ್ರ ಬಂಡವಾಳ ಇರಲ್ಲ, ಅವನ ಸಾಲ ಮಾಡ್ಲೇಬೇಕಾಗತ್ತೆ, ಅನಿವಾರ್ಯ ಅದು. ಬಟ್ ಒಂದು ಮನ್ಸು ಇರ್ಬೇಕು ಸರ್, ನಾನು ಸಾಲ ಮಾಡಿದ ಅದು ದುಡ್ದು ನಾನು ತೀರಿಸ್ಬಿಟ್ಟು ನಾನು ಇಂಪ್ರೂವ್ ಆಗ್ಬೇಕು ಅನ್ನೋ ಒಂದು ಮನ್ಸು ಇರ್ಬೇಕು.
1: ಕೆಲವ್ರು ಹಂಗ ಮಾಡಲ್ಲ, ಸಾಲ ಮಾಡಿ ಫಸ್ಟ್ ಖುಷಿ ಹೆಂಗಿದ್ರು ಬರುತ್ತೆ ಅಂತ
2: ಒಪ್ಪತ್ತೆ ಸರ್, ಇಲ್ಲ ಅಂತಲ್ಲ. ಅದನ್ನ ನಾನು ಒಂದು ವರ್ಷದೊಳಗೆ ಫಸ್ಟ್ ತಗೊಂಡು ಅದನ್ನ ತೀರಿಸ್ಬಿಟ್ಟು ನಾನು ಸಾಲ ಇಲ್ದಲ್ಲಿ ನೆಮ್ಮದಿಯಾಗಿ ಇರ್ತೀನಿ ಅನ್ನೋ ಮನ್ಸು ಮಾಡ್ಬೇಕು.
1: ಆಮೇಲೆ
2: ಮನೇಲಿ ಕುಟುಂಬದಲ್ಲಿ ಹೆಂಡತಿನೇ ಆಗ್ಲಿ ಗಂಡನೇ ಆಗ್ಲಿ ಮಕ್ಕಳೇ ಆಗ್ಲಿ ಕುತ್ಕೊಂಡು ಒಂದು ಮಾತನ್ನ ಆಡ್ಬೇಕು. ನಾವು
1: ಡಿಸ್ಕಷನ್ ಮಾಡ್ಬೇಕು,
2: ಡಿಸ್ಕಷನ್ ಮಾಡ್ಬೇಕು. ನಾವ್ ಈ ವರ್ಷ ಇಷ್ಟು ಸಾಲ ಮಾಡಿವಿ, ಇಷ್ಟು ದುಡಿಬೇಕು, ಇಷ್ಟು ಖರ್ಚು ಬರುತ್ತೆ, ಮನೆ ಮೇಂಟೈನ್ ಹೆಂಗ್ ಮಾಡ್ಬೇಕು ಅಂತ ತೀರ್ಮಾನ ತಗೊಂಡ್ಮೇಲೆ ಬಂದಂತ ದುಡ್ಡಲ್ಲಿ ಸಾಲ ಫಸ್ಟ್ ತೀರ್ಸ್ಬಿಡ್ಬೇಕು.
1: ಹೌದು,
2: ಸಾಲ ಇಟ್ಕೋಬಾರ್ದು, ಬೇಕಾದ್ರೆ ಅಲ್ಲೇ ಅಲ್ಲೇ ಖಾಲಿ ಆಗ್ಬಿಡ್ಲಿ.
1: ಹೌದು,
2: ನಾವೇ ಅವನಿಗೆ ಕೊಟ್ರಾಯ್ತು ಬಿಡು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಅಂತ ಹೇಳಿ ಇಟ್ಕೊಂಡು ನಾವು ಖರ್ಚು ಮಾಡಿದ್ರೆ ನಮ್ಮಂತ ಶತಮೂರ್ಖರು ಯಾರು ಇರಲ್ಲ ಸರ್.
1: ಹೌದು ಚಂದ್ರಶೇಖರ್,
2: ನಾವು ಆದಾಯ ತಗೊಂತೀವಿ ಹೋಗ್ಬಿಡ್ತೀವಿ ಗೊತ್ತಿಲ್ಲ, ಫಸ್ಟ್ ಬಂದಿದ ವರಮಾನದ ಸಾಲ ತೀರ್ಸ್ಬಿಡ್ಬೇಕು,
1: ನಂತರ ಉಳಿದ್ರಲ್ಲಿ ನಾವು ಬಜೆಟ್ ರೆಡಿ ಮಾಡ್ಕೋಬೇಕು ಮನೇಲಿ ಇಷ್ಟೇ ಅಂತ.
2: ಮತ್ತೆ ಈಗ ಒಂದ್ ಲಕ್ಷ ಸಾಲ ಮಾಡಿರ್ತೀವಿ ತೀರ್ಸಿರ್ತೀವಿ, ಮತ್ತೆ ಬೇಕಾಗತ್ತೆ, ಮತ್ತೆ ನಮ್ಮ ಹತ್ರ ಒಂದ್ 50,000 ಉಳಿದಿರ್ತೀವಿ, ಇನ್ನೊಂದ್ 50,000 ತಗೊಂಬೋದು.
1: ಹೌದು,
2: ಈ ತರ ಕಂಟಿನ್ಯೂಸ್ 3 ವರ್ಷ ಒಂದು ರೈತ ಅದನ್ನು ರೊಟೇಷನ್ ಮಾಡಿದ್ರೆ, ಒಬ್ಬ ಬಿಸ್ನೆಸ್ ಟರ್ನೇ ಆಗ್ಲಿ ಯಾರೇ ಆಗ್ಲಿ ರೊಟೇಷನ್ ಮಾಡಿ 3 ವರ್ಷ ಆಗದೊಳಗೆ ಅವನಿಗೆ ಸಾಲ ತೀರೋಗುತ್ತೆ, 4ನೇ ವರ್ಷಕ್ಕೆ ಅವನು ಸ್ವಲ್ಪ ಉಳಿತಾಯ ಮಾಡ್ತಾ ಹೋಗ್ಬಹುದು. ಅವಾಗ 1 ಲಕ್ಷ ಉಳಿತು ತಡಿ ಅಂತ ಹೇಳ್ಬಿಟ್ಟು ಅವನು 5 ಲಕ್ಷ ರೂಪಾಯಿ ಕಾರ್ ಬುಕ್ ಮಾಡ್ಕೊಂಡು ತಿರ್ಗಾಡಿದ್ರೆ

0: ಇನ್ನೂ ಶತಮುಖ ಆಗ್ತಾನೆ.
1: ಅದನ್ನು ಸಾಲ ಮುಂದುವರಿತಾನೆ ಇರುತ್ತೆ,
0: ಮುಂದುವರಿತಾನೆ ಇರುತ್ತೆ. ನಾವು ಆದಷ್ಟು ಸ್ವಲ್ಪ ದುಡ್ಡು ಉಳಿಸ್ತಾ ಬರ್ಬೇಕು ಸರ್.
1: ಹೌದು,
0: ಉಳಿಸ್ತಾ ಇರ್ತೀವಿ ಅಂದ್ರೆ ನಾವು ದುಡಿಲೇಬೇಕು.

0: ಸರಿ ಇಲ್ಲ ಅಂತಲ್ಲ, ಯಾಕಂದ್ರೆ ಅವರು ನಮ್ಮಂತಾರೆ ತಾನೇ, ಅದನ್ನ ನಮ್ಕ ಜೀವನ ಮಾಡ್ತಾ ಇರ್ತಾರೆ. ಅದನ್ನ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಮಾಡ್ಕೋಬೇಕು. ಈಗ ಊಟಕ್ಕೆ ಉಪ್ಪಿಕಾಯಿ ತಿಂತೀವಿ, ಒಂದ್ ಸ್ಪೂನ್ ಎರಡು ಸ್ಪೂನ್ ಉಪ್ಪಿಕಾಯಿ ಹಾಕತ್ತೀವಿ ಅಷ್ಟೇ, ಒಂದ್ ಸೌಟ್ ಗಟ್ಟಲೆ ಹಾಕಂಡ್ರೆ ಏನಾಗತ್ತೆ ಹೇಳಿ. ಆ ತರ ಒಂದು ಯೋಚನೆ ಮಾಡ್ಕೊಂಡು ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಹೋದ್ರೆ ಆ ಸಂಸಾರ ಇನ್ನೊಂದು ಸಂಸಾರಕ್ಕೆ ಮಾದರಿ ಆಗುತ್ತೆ ಸರ್. ಈ ಮೂವತ್ತೈದು ವರ್ಷದಿಂದ ನೀವು ಒಬ್ರು ಒಂದ್ ಮಾತು ಹೇಳಿದ್ರು, ನಾವು ಆಟ ಆಡೋ ವಯಸ್ಸಲ್ಲಿ ಮನುಷ್ಯ 10,000 ರೂಪಾಯಿ ಉಳಿಸ್ಬಿಟ್ರೆ ಆ ದುಡ್ಡು ತೆಗಿಯಕ್ ಹೋಗ್ಬಾರ, ಅದು ಬೆಳೀತಾ ಹೋಗುತ್ತೆ ಅಂತ ಹೇಳಿದ್ರು. ಈ ವಾತಾವರಣಕ್ಕೆ ಒಬ್ಬ ಮನುಷ್ಯ 10,00,000 ರೂಪಾಯಿ ದುಡ್ಡು ಉಳಿಸಿ ಒಂದ್ ಬ್ಯಾಂಕ್ ಅಲ್ಲಿ ಹಾಕಿದ್ರು ವರ್ಷಕ್ಕೆ 5,000 ರೂಪಾಯಿ 50,000 ರೂಪಾಯಿ ದುಡ್ಡಾದ್ರೂ ಆಗುತ್ತೆ. ಅವಾಗ ಆ ದುಡ್ಡು ತೆಗಿಬಾರ, ಅದು ಬಿಟ್ರೆ ಅದು ಅಲ್ಲೇ ಬೆಳೀತಾ ಹೋಗುತ್ತೆ. ಅವಾಗ ಎಲ್ಲಾರು ನಿಮ್ದೇಗೆ ಸರ್ ಸರ್, ನಾನು ಮಾತಾಡಿರೋದು ತಪ್ಪಿದ್ಯಾ?
1: ಇಲ್ಲ ಬಿಡಿ ಚಂದ್ರಶೇಖರ್, ಚೆನ್ನಾಗಿ ಮಾತಾಡಿದ್ರೆ ಧನ್ಯವಾದ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

0: ಹಲೋ ಹಲೋ
1: ಹಲೋ
0: ಹಲೋ ಹೇಳಿ, ಯಾರು
1: ಬಿಡಿಂದ ಸರ್?
0: ಹೇಳಿ ಜಯಮೂರೇ, ತಾವು ಏನ್ ಹೇಳ್ತೀರಾ ಈ ಖರ್ಚು ಬಗ್ಗೆ? ನೀವ್ ಯಾವ ತರ ಮಾಡಿದ್ರಿ, ನೀವ್ ಯಾವ ರೀತಿ ಮಾಡ್ತಾ ಇದೀರಾ ಅಂತ. ಮುಗಿಯ ಟೈಮ್ ಅಲ್ಲಿ ಯಾವ ತರ ಮಾಡಿದ್ರಿ ಅಂತ.
1: ನಾವೆಲ್ಲ ಬುದ್ಧಿವಂತಿಕೆಯನ್ನ ಬಳಸ್ತಿದ್ವಿ ಸರ್.
0: ಯಾವ ರೀತಿ ಬುದ್ಧಿವಂತಿಕೆ ಮಾಡ್ತಾ ಇದ್ರಿ?
1: ಸ್ವಲ್ಪ ಸ್ವಲ್ಪ ಓಡಿಸೋದು, ಸಾಲಕ್ಕೆ ಬಲಿ ಆಗಂತದ್ದು, ಹೊಸ ಸಾಲ ಬೇಗ ಕೊಡೋದು, ಅಕಸ್ಮಾತ್ ಟೈಮ್ ಬಿದ್ದು ತಗೊಂಡ್ರೆ ಪಟ್ನೆ ತೀರಿಸ್ತಿದ್ವಿ ಸರ್. ನಮ್ಮ ಕಾಲದಲ್ಲಿ 3 ರೂಪಾಯಿ ಬಡ್ಡಿ ಇತ್ತು, 5 ರೂಪಾಯಿ ಬಡ್ಡಿ ಇತ್ತು.
0: ಅದೇ ಹೆಚ್ಚು, ಅದೇ ಜಾಸ್ತಿ ಆ ಕಾಲದಲ್ಲಿ. ಅದನ್ನು ತಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ರು.
1: 5 ರೂಪಾಯಿ ಬಡ್ಡಿ ಅವಾಗ, 100ಕ್ಕೆ 5 ರೂಪಾಯಿ.
0: ಅದೇ ಅದೇ ಏನ್ ಹೇಳಕ್ಕೆ
1: ಯೋಚನೆ ಮಾಡಿ ತಗೊಂಡ್ರೆ ಕೆಲವ್ರು ಸಾಲ ತೀರ್ಸೋರು, ಕೆಲವ್ರು ತಿನ್ಕೊಂಡು ಸಾಯರ್ ಸರ್.
0: ಅಲ್ಲಿ ತನಕ ಹೋಗ್ಬಾರ್ದು ಅಲ್ಲ,
1: ಅಲ್ಲಿ ಗಂಟ ಹೋಗ್ಬಾರ್ದು ಸರ್. ಎಷ್ಟು ಧೈರ್ಯದ ಮೇಲೆ ತಗೊಂತಾರ ಅಷ್ಟು ಧೈರ್ಯದ ಮೇಲೆ ತೀರ್ಸ್ಬೇಕು ಸರ್.
0: ತೀರಿಸ್ಬೇಕು ಅಂದ್ರೆ ಅಷ್ಟೇ ದುಡಿಬೇಕು, ಅಷ್ಟೇ ಖರ್ಚು ಕಡಿಮೆ ಮಾಡ್ಬೇಕು.
1: ಹೌದ್ ಸರ್, ಮುಂದು ದಿನ ನೆನ್ಸ್ಕೊಂಡು ಖರ್ಚು ಕಮ್ಮಿ ಮಾಡಿ ದುಡ್ಮೆ ಮಾಡಿದ್ದೆಲ್ಲ ಖರ್ಚು ಮಾಡ್ಕೊಂಡು ಹೋದ್ರೆ ಏನ್ ಉಳಿತಿ ಸರ್? ಸಾಲನು ತೀರ್ಸಕ್ಕಾಗಲ್ಲ, ನೆಮ್ಮದಿಲ್ ಬರ್ತಾಕು ಆಗಲ್ಲ.
0: ಒಟ್ಟು ಖರ್ಚು ಕಡಿಮೆ ಮಾಡಿದ್ರೆ ನೆಮ್ಮದಿ ಬರುತ್ತೆ, ಅಷ್ಟರಲ್ಲೇ ನಾವು ದುಡಿದ ದುಡ್ಡಲ್ಲೇ ಮಾಡಿದ್ರೆ ನೆಮ್ಮದಿ ತಗೋಬಹುದು ಅಲ್ವಾ?
1: ಹೌದ್ ಸರ್,
0: ಏನಂತ ಹೇಳ್ತೀರಾ ನಿಮ್ಮ ಹಳೆ ಯೋಚನೆಗಳ ಮೇಲೆ? ನೀವು ಹಿಂದೆ ಇದ್ದು ಹಿಂದಿನ ಕಾಲದ ಬಗ್ಗೆ ಹೇಳೋದಾದ್ರೆ ಈಗಿನ ಅವ್ರಿಗೆ ಏನ್ ಹೇಳ್ತೀರಾ ಅಂದೆ?
1: ಈಗಿನ ಕಾಲ ಹಂಗಿಲ್ಲ ಸರ್, ಇವತ್ತು ಏನ್ ಮಜಾ ಮಾಡ್ತಾರ ಅದೇ. ಕಾಲಕ್ಕೂ ಹೆದರಲ್ಲ,
0: ಆತರದವ್ರನ್ನೆಲ್ಲ ನೋಡಿದಾಗ ಸರಿ. ಜಯಮೂರೇ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ.
1: ಧನ್ಯವಾದ ಸರ್.
0: ಹಲೋ,
2: ನಮಸ್ಕಾರ ಸರ್. ಮುರಳಿಧರ ಶಿವಮೊಗ್ಗ.
0: ಹೇಳಿ ಮುರಳಿಧರ, ತಾವು ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ?
2: ನಾವು ರೈತರು ಹೆಂಗ್ ಗೊತ್ತಾ ಸರ್, ಯಾರಿಗಾರ 100 ರೂಪಾಯಿ ಕೊಡಕ್ಕೆ ಯೋಚನೆ ಮಾಡ್ತಾರೆ, ನಾವು 1,000 ರೂಪಾಯಿ 2,000 ರೂಪಾಯಿ ಗೌರ್ಮೆಂಟ್ ಅಂದ್ಬಿಟ್ಟು ಹಾಕ್ಬಿಟ್ಟು ಸೀದಾಗ ಮನೆ ಕಡೆ ನೋಡದೆ ಹೋಗ್ತೀವಿ. ಆದ್ರೆ ಸಾಲ ನಾವು ಬ್ಯಾಂಕ್ ಗಳ ತಗೋಬೇಕಾಗತ್ತೆ.
0: ಇದು ಸಾಲದ ಬಗ್ಗೆ ಎಲ್ಲ ನೋಡಿದಾರ ಅವ್ರೆ, ಮನೆ ತಿಂಗಳ ಯಾವ ರೀತಿ ಮೇಂಟೈನ್ ಮಾಡೋದು?
2: ಬೆಳೆ ಮಾಡಕ್ಕೆ ದುಡ್ಡಿಲ್ಲ ಅಂದ್ರೆ ಅವರು ಬ್ಯಾಂಕ್ ಗಳಲ್ಲಿ ಹೋಗಿ ಸಾಲ ತಗೋಬೇಕು.

0: ಆಮೇಲೆ ಖರ್ಚು ವೆಚ್ಚಗಳಲ್ಲಿ ದುಡಿಮೆಯ ದಾರಿ ಹುಡ್ಕೋಬೇಕು. ಈಗ ನಾವು ರೈತರು ಮಾತ್ರ ಹೇಳೋದನ್ನ ಬೇರೆಯವ್ರು ಹೇಳಲ್ಲ. ವ್ಯವಸಾಯ ಮಾಡ್ತೀನಿ, ಆದಾಯಗಳ ಮೂಲ ಬೇಕು ಅಂದ್ರೆ ಒಂದು ಹೈನುಗಾರಿಕೆ ಮಾಡ್ಕೊಂಡೋಗಿ ಅದನ್ನ ಖರ್ಚನ್ನ ತೂಗಿಸ್ಕೋಬೇಕು.
1: ಹೌದು,
0: ಆ ತೂಗಿಸ್ಕೊಂಡು ಆ ಖರ್ಚು ವೆಚ್ಚಗಳನ್ನ ಕಮ್ಮಿ ಮಾಡ್ಕೋಬೇಕು. ಮನೇಲಿ ಬೇರೆ ದುಡಿಮೆ ದಾರಿ ಹುಡ್ಕೋಬೇಕು. ಈಗ ಒಂದು ಬೆಳೆ ಆಯ್ತು ಆಗ್ಲಿಲ್ಲ, ಇನ್ನೊಂದು ಬೆಳೆ ತಕ್ಷಣ ಏನೋ ವ್ಯವಸ್ಥಿತವಾಗಿ ಮಾಡ್ಕೊಂಡು ಅದು ಅದೇ ಮಾಡ್ಕೋಬೇಕು. ಮನೇಲಿ ನೆಂಟ್ರಿಸ್ಟ್ ಬಂದೇ ಬಂದ್ರೆ ಬರ್ತಾರೆ, ಆದ್ರೆ ಬೆಳೆದ ರೇಷನ್ ಸ್ವಲ್ಪ ಮಟ್ಟಿ ಉಳಿಸ್ಕೊಳ್ಳಿ ಮನೇಲಿ, ಆವಾಗ ಅವನಿಗೆ ಖರ್ಚು ವೆಚ್ಚಗಳು ಕಡಿಮೆ ಆಗತ್ತೆ.
1: ಕರೆಕ್ಟ್,
0: ಮಾಡಿದ ಬೆಳೆಗಳನ್ನ ಉಳಿಸ್ಕೊಂಡು ಮಾಡಿದ್ರೆ ಒಟ್ಟು ಮಾರ್ಬಿಟ್ಟು ಅವ್ನ್ ಬಂಗಾರ ತಗೊಂಡೆ ಅದ್ ತಗೊಂಡೆ ತಗೊಂಡೆ ಅಂದ್ರೆ ಮತ್ತೆ ಸಾಲಗಾರಾಗ್ತಾನೆ. ಇವತ್ತು ಹಾಳಾಗ್ತಾನೆ. ಅದಕ್ಕಿಂತಲೂ ಅವನು ಊಟ ಮಾಡಕ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಾಡಿ ಆ ದುಡ್ಡಲ್ಲಿ ಅವನಿಗೆ ಕಷ್ಟ ಖರ್ಚು ವೆಚ್ಚಗಳನ್ನ ಮೇಂಟೈನ್ ಮಾಡ್ಕೊಂಡ್ರೆ, ಮನೆ ಕಷ್ಟಗಳನ್ನ ನೋಡ್ಕೊಂಡ್ರೆ ಅಥವಾ ಮದುವೆ ಇಂಥದನ್ನು ಮಾಡ್ಬೇಕು ಅಂತ ಮಾಡಿದ್ರೆ ಅವನು ಮುಂದುವರಿತಾ ಹೋಗ್ತಾನೆ ಅಂತ ನನ್ನ ಅಭಿಪ್ರಾಯ.
1: ನಿಜ ನಿಜ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸಾಲ ಮಾಡ್ತಾರೆ ಮನೆಯವ್ರ ಮೇಲೆ, ಅದನ್ನ ಹಾಕ್ಬಿಡೋದು
0: ಹಾಕ್ಬಿಡ್ತಾರೆ. ಯಾರೇ ಒಬ್ಬ ರೈತ ಏನೇ ಮಾಡ್ಲಿ ಅವನು ಖರ್ಚು ವೆಚ್ಚಗಳನ್ನ ಬುಕ್ ಅಲ್ಲಿ ಬರ್ದಿಡ್ಬೇಕು. ಯಾಕಂದ್ರೆ ಇವತ್ ಮನುಷ್ಯ ಇವತ್ತಿದ್ದ ನಾಳೆ ಇರೋದಿಲ್ಲ, ಆ ಕಷ್ಟಗಳ ಸಾಲನ ತೀರ್ಸಕ್ಕ ದಾರಿ ಇರುತ್ತೆ, ನೆನಪಿರುತ್ತೆ, ನಾನು ತಗೊಂಡಿದ್ದೆ ನಾನು ಮತ್ತೋಗಿದ್ದೆ ನಾನು ಕೊಡ್ಬೇಕು ಅನ್ನೋದು. ಆಮೇಲೆ ಮನೆ ಖರ್ಚು ವೆಚ್ಚ ಹಿಂದಿನ ತಿಂಗಳು ಈ ತಿಂಗಳು ಹೆಚ್ಚು ಕಮ್ಮಿ ಆಗೋದನ್ನ ಸರಿ ತೂಗಿಸ್ಕೊಂಡು ಮನೆ ನಡೆಸಬೇಕಾಗತ್ತೆ.
1: ಹೌದು, ಅದು ಮುಖ್ಯ.
0: ಹಿಂದಿನ ತಿಂಗಳು ನಾನು 50,000 ಖರ್ಚು ಮಾಡಿದ್ರೆ ಈ ತಿಂಗಳು ಜೀವನ ಮಾಡಿ ಕಮ್ಮಿ ಮಾಡಬೇಕು.
1: ಹೌದು,
0: ಕರೆಂಟ್ ಬಿಲ್ 200-300 ಬರ್ತೈತಲ್ಲ 100 ರೂಪಾಯಿ ಬರಂಗ್ ಮಾಡ್ಕೋಬೇಕು.
1: ಹೌದು ಹೌದು,
0: ಆ ರೀತಿ ಯೋಚನೆ ಮಾಡಿದ್ರೆ ಮಾತ್ರ ಮನುಷ್ಯನಿಗೆ ಉಪಯೋಗ ಇದೆ ಅಂತ ಹೇಳ್ಬಂದೆ.
1: ಸರಿ ಹೇಳಿದ್ರಿ, ಧನ್ಯವಾದ ಮುರಳೀಧರ್ ಅವರೇ.
0: ಧನ್ಯವಾದಗಳು ಸರ್.
1: ಹಲೋ,
2: ಹಲೋ,
1: ನಮಸ್ತೆ, ಹೇಳಿ ಯಾರು
2: ಸರ್? ನಮಸ್ತೆ ಸರ್, ಮೋನಿಕಾ
1: ಹಾಸನದಿಂದ. ಹೇಳಿ ಮೋನಿಕಾ ಅವರೇ, ಉಳಿತಾಯದ ಬಗ್ಗೆ ಮತ್ತೆ ಕುಟುಂಬದ ಇತಿಮಿತಿ ಬಗ್ಗೆ ಏನ್ ಹೇಳ್ತೀರಾ?
2: ಉಳಿತಾಯ ಮತ್ತೆ ಕುಟುಂಬದ
1: ಅಂದ್ರೆ ಬಜೆಟ್ ಯಾವ ರೀತಿ ಇರಬೇಕು ಮಂತ್ಲಿದು ಅಂತ. ಈಗ ಹೆಚ್ಚು ದುಡ್ಡು ಬಂತು ಜಾಸ್ತಿ ಖರ್ಚು ಮಾಡಿದ್ವಿ, ಮುಂದಿನ ತಿಂಗಳು ಕಡಿಮೆ ಬಂತು, ಅದನ್ನ ಯಾವ ರೀತಿ ತೂಗಿಸ್ಕೊಳ್ಳೋದು, ಇಲ್ಲ ಅದಕ್ಕೋಸ್ಕರ ಇನ್ನೊಂದು ಬೇರೆ ಸಾಲ ಮಾಡೋದು, ಆ ತರ ಎಲ್ಲ ಮಾಡ್ತಾರೆ ಈಗ. ಆ ಕುರಿತಾಗಿ ತಾವೇನ್ ಹೇಳ್ತೀರಾ ಅಂತ.
2: ಅದು ಒಂದ್ ಮಾತಿದೆ ಸರ್, ನಮ್ಮ ಆದಾಯಕ್ಕೆ ತಕ್ಕ ಜೀವನ ಮಾಡಿದ್ರೆ ಚೆನ್ನಾಗಿರುತ್ತೆ ಜೀವನ, ಪಕ್ಕದ ಮನೆಯವ್ರನ್ನ ನೋಡಿ ಜೀವನ ಮಾಡಿದ್ರೆ ಸಾಕಾಗಲ್ಲ ಸಂಬಳ ಅನ್ನೋದು ಒಂದ್ ಮಾತಿದೆ. ಹಾಗೆ ನಮ್ ಒಂದು ಲೆವೆಲ್ ಅಂತ ಇರುತ್ತೆ, ನಮ್ಮ ಒಂದು ಏನು ಎಕನಾಮಿಕಲ್ ಪವರ್ ಇರುತ್ತೆ ಅಷ್ಟರಲ್ಲೇ ನಾವು ಎಲ್ಲ ತುಗಿಸ್ಕೊಂಡು ಹೋದ್ರೆ ಉಳಿತಾಯನು ಮಾಡ್ಬೋದು, ಸುಖವಾದ ಒಂದು ಜೀವನನು ಮಾಡ್ಬೋದು. ಅದ್ ಬಿಟ್ಟು ಯಾರೋ ನಮ್ಮ ಸ್ನೇಹಿತರು ಇನ್ನೇನೋ ತಗೊಂತಾರೆ, ಅಥವಾ ಪಕ್ಕದ ಮನೆಯವರು ಅದ್ ಮಾಡಿದ್ದಾರೆ, ದೊಡ್ಡ ಮನೆ ಕಟ್ಟಿದ್ದಾರೆ, ಆ ತರ ನಾವೇನಾದ್ರೂ ಕಂಪೇರ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ಖಂಡಿತ ಸಾಲದಲ್ಲಿ ಬಿಡೋದು ಗ್ಯಾರಂಟಿ.
1: ಫಸ್ಟ್
2: ಅತಿ ಆಸೆ ಗತಿ ಕೇಡು ಅನ್ನೋ ತರ, ಮತ್ತೆ ಆಸ್ಕೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ. ವಿಪರೀತ ಸಾಲಗಳು ಮಾಡ್ಕೊಂಡು, ಈ ಬಸವಣ್ಣವ್ರ ಒಂದು ವಚನ ಇದೆ, ಸಾಲ ಮಾಡುವಾಗ ಹಾಲೋಗರ ಉಂಡಂತೆ, ಸಾಲಿಗರು ಬಂದು ಕೇಳುವಾಗ ಕಿಬ್ಬದಿಯ ಕೀರು ಮೂರಿದಂತೆ ಸರ್ವಜ್ಞ ಅಂತ ಸರ್ವಜ್ಞ ಅವ್ರು ಹೇಳಿರೋದು. ಆದ್ರೆ ಏನಾಗುತ್ತೆ ಅಂದ್ರೆ, ಈಗ ಆಸೆ ಮನುಷ್ಯನಲ್ಲಿ ಇತಿ ಮಿತಿ ಇದ್ದಾಗ ಖಂಡಿತ ನಮ್ಗೆ ಏನು ಆದಾಯ ಇದೆ ಅದರಲ್ಲೇ ನಾವು ಸರಿಯಾದ ಜೀವನ ತುಗಿಸ್ಕೊಂಡು ಹೋಗ್ಬೋದು. ಅತಿ ಆಸೆ ಎಲ್ಲಾವರು ನಮ್ಗೆ ಇನ್ನೂ ಜಾಸ್ತಿ ಬೇಕು, ಬೇರೆಯವ್ರಿಗಿಂತ ನಾವು ಚೆನ್ನಾಗಿ ಮೇಲಿರ್ಬೇಕು, ಹಾಗೆ ಹೀಗೆ ಅಂತ ಏನಾದ್ರು ಕಂಪೇರ್ ಮಾಡ್ಕೊಂತು ಅಂದ್ರೆ ಕಷ್ಟ ಆಗತ್ತೆ. ಮತ್ತೆ ಈಗ ಮಕ್ಕಳ ಒಂದು ವಿದ್ಯಾಭ್ಯಾಸನು ಅಷ್ಟೇನೆ, ನಮ್ಮ ಅಳತೆ ಮೀರಿ ನಾವು ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾರಿಗೋ ಏನೋ ಮಾಡ್ತಾರೆ ಅಂತ ನಾವು ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು ಹಾಗೆ ಹೀಗೆ ಅಂತ ವಿಪರೀತ ಮಾಡಿ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದ ಅದನ್ನ ತೋರಿಸ್ಕೊಡ್ಬೇಕು. ಜೀವನ ಅಂದ್ರೇನು, ಹಣದ್ದು ಮಹತ್ವ ಏನು, ಹೇಗೆ ಅಂತ ನಾವು ಮಕ್ಕಳು ಕೇಳಕ್ ಮುಂಚೆನೆ ವಿಪರೀತವಾಗಿ ಎಲ್ಲ ಅವ್ರಿಗೆ ಕೊಡಿಸ್ತಾ ಅವ್ರಿಗೆ ಅತಿಯಾದ ಒಂದು ಶೌಕಿನ ಈಗ್ಲೇ ಕಲಿಸ್ತು ಅಂದ್ರೆ ಮುಂದೆ ಅವ್ರು ಹೇಗೆ ಜೀವನ ಮಾಡಕ್ ಸಾಧ್ಯ ಅಲ್ವಾ ಅವ್ರಿಗೆ. ಹಾಗಾಗಿ ನಾವು ಒಂದು ಯಾವ ರೀತಿ ಇರ್ತೀವಿ ಅದನ್ನೇ ಮಕ್ಕಳಲ್ಲೂ ಕಲಿಸ್ತಾ ಹೋಗ್ಬೇಕು. ಇಲ್ಲಪ್ಪ, ಪಕ್ಕದ ಮನೆಯವರು ಮಕ್ಕಳನ್ನ ಹಂಗ್ ಬೆಳೆಸ್ತಿದಾರೆ ಹಿಂಗೆ ಅಂದ್ಕೊಂಡು ನಾವು ಏನಾದ್ರು ಮಿತಿ ಮೀರಿ ಮಕ್ಕಳಿಗೆ ಶೌಕಿ ಕಲಿಸ್ತು ಅಂದ್ರೆ ಅವ್ರಿಗೆ ಹಣದ ಒಂದು ಮಹತ್ವ ಯಾವತ್ತೂ ಗೊತ್ತಾಗೋದೇ ಇಲ್ಲ, ಜೀವನದ ಒಂದು ಬೆಲೆನೂ ತಿಳಿಯೋದಿಲ್ಲ. ಕೇಳಿದೆಲ್ಲ ನಾವು ಕೊಡಿಸ್ತಾರೆ ಪೇರೆಂಟ್ಸ್ ಅನ್ನೋ ಒಂದು ಧೈರ್ಯ ಅವ್ರಿಗೆ,
1: ಮನೆಯಲ್ಲಿ ಮುಂಚೆನೆ ಹೇಳ್ಬಿಡ್ಬೇಕು ನಿಮ್ ತಂದೆಯವ್ರದ್ದು ಇಷ್ಟೇ ಬಿಡ್ತೀರ ಸಂಬಳ ಅಷ್ಟರಲ್ಲೇ ನಾವ್ ಇರ್ಬೇಕು ಅಂತ
2: ಅವರು 10 ರೂಪಾಯಿ ಕೇಳಿದ್ರೆ ನಾವು 5 ರೂಪಾಯಿ ಕೊಟ್ಟು ಅದ್ರಲ್ಲೇ ಸರಿ ತುಗಿಸೋ ಅಂತ ಒಂದು ಬುದ್ಧಿವಂತಿಕೆನ ಕಲಿಸ್ಬೇಕು.
1: 10 ರೂಪಾಯಿ
2: ಕೇಳಿದ್ ನಾವು 20 ರೂಪಾಯಿ ಕೊಟ್ಟು ಹೋಗೋ ಮಗ್ನ ನೀನು ಎಂಜಾಯ್ ಮಾಡು ಅಂದ್ರೆ ಏನು ಮಕ್ಕಳ ಮೇಲೆ ಹೆಂಗ್ ಗೊತ್ತಾಗತ್ತೆ.
1: ಹೌದು, ಈಗ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲ್ ಹತ್ರ ಬಿಡೋ ಸಂದರ್ಭದಲ್ಲಿ ಈಗ್ಲೇನೆ ದುಡ್ಡು ಕೊಟ್ಟು ಕಲಿಸ್ಬಿಡ್ತಾರೆ ಕೆಲವರು. ಹೌದು, ಇನ್ನು 6ನೇ ಕ್ಲಾಸು 7ನೇ ಕ್ಲಾಸು
2: ಏನಾಗುತ್ತೆ ಈ ಪಾಕೆಟ್ ಮನಿ ಅವ್ರ ಮಕ್ಕಳಿಗೆ ದುರಭ್ಯಾಸಗಳನ್ನ ಕಲ್ಸಕ್ ಜೀವನದ ಮಹತ್ವ ತಿಳಿಸಲ್ಲ. ದುರಭ್ಯಾಸಗಳನ್ನ ಕಲ್ಸೋದು, ಇವತ್ತು ನಾವು ದುಡ್ಡು ಕೊಡ್ತೀವಿ ನಾಳೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಹೇಳಿ? ಕಳ್ಳತನ ಮತ್ತೊಂದಕ್ಕೆ ಹಣ ಬೇಕು, ಮತ್ತೇನಕ್ಕೋ ಬೇರೆ ಒಂದು ಇದಕ್ಕೆ ದಾರಿ ಹಿಡಿತಾರೆ. ಹಾಗಾಗಿ ಮಕ್ಕಳ ಕೈಗೆ ಯಾವತ್ತು ಅವ್ರ ಒಂದ್ ಹಂತಕ್ ಬರೋವರ್ಗುನು ಏನೇ ಇದು ನಾವೇ ಕೊಡಿಸ್ಬೇಕು, ಅಥವಾ ಮಕ್ಳಿಗೆ ನೋಡಿ ಇದು ಬೆಲೆ ಇಷ್ಟಿದೆ, ಇದಕ್ ನನ್ ತರೋದಿಕ್ಕೆ ಇಷ್ಟ ಕಷ್ಟ ಆಯ್ತು ಅಂತ ಹೇಳಿ ಕೊಡಿಸ್ಬೇಕೆ ಹೊರತು ಅವ್ರು ಕೇಳಿದ್ದಕ್ಕೆ ದುಪ್ಪಟ್ಟು ಕೊಟ್ಟು ಅಥವಾ ಅವ್ರ ಕಡೆ ಹಣ ಕೊಟ್ರೆ ಖಂಡಿತ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸನು ಸಿಗೋದಿಲ್ಲ, ಅವ್ರಿಗೆ ಜೀವನದ ಮಹತ್ವನು ಗೊತ್ತಾಗಲ್ಲ, ಹಣದ ಬೆಲೆನೂ ತಿಳಿಯೋದಿಲ್ಲ.
1: ಇದು ಮಕ್ಕಳದಾಯ್ತು. ಮನೆ ಬಗ್ಗೆ ಬಂದಾಗ ಮನೆಯಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಸರಿ ದುಗಿಸ್ಬೇಕು ಅಂತೀರಾ?
2: ಅಷ್ಟೇ, ಈಗ ಗಂಡ ಹೆಂಡತಿ ಇಬ್ರು ಸಮಾನರೇ. ಈಗ ನಾನು ಅಥವಾ ನಮ್ಮ ಗಂಡ ಅವರ ಈಗ ಗೊತ್ತಿರುತ್ತೆ ಅವರ ಆದಾಯ ಇತಿಮಿತಿ ಎಷ್ಟು ನಾವು ಅಂತ. ನಾವು ಅತಿಯಾದ ಒಂದು ಏನು ಮನೆಯಲ್ಲಿ ಒಂದು ಸಂಸಾರ ನಡೆಸೋರು ಹೆಣ್ಮಕ್ಳೆ ಆದ್ರೂ ಸಹ ಸ್ವಲ್ಪ ಮಟ್ಟಿಗೆ ಆಸೆಗಳು ಹೆಣ್ಮಕ್ಳಿಗೆ ಇರುತ್ತೆ, ಇಲ್ಲ ಅಂತ ಹೇಳಕ್ ಬರಲ್ಲ. ಆಯ್ತು, ಅದನ್ನ ಎಷ್ಟು ನಮ್ಮ ಅದೇ ನೋಡ್ಕೊಂಡು ನಾವು ಅದನ್ನ ಈಡೇರಿಸ್ಕೋಬೇಕು. ಅತಿಯಾಗಿ ನಾವು ಇಲ್ಲ ನನಗೆ ಇನ್ನೂ ಆಗ್ಬೇಕು ಈಗ್ಬೇಕು ಅಂತಂದ್ರೆ ದುಡಿಯೋರಿಗೆ ಕಷ್ಟ ಆಗತ್ತೆ. ಅದು ಹೆಂಡತಿ ಆಸೆಗಳನ್ನ ಆಸೆ ಆನೆ ಸಾಕ್ಬೋದಂತೆ, ಆಸೆಗಳನ್ನ ಸಾಕೋದು ಕಷ್ಟ ಅಂತ ಹೇಳ್ತಾರೆ. ಆಯ್ತಾ, ಹಾಗಾಗಿ ಅವ್ರಿಗೆ ಗಂಡಸ್ರ ಇತಿಮಿತಿ ನೋಡ್ಕೊಂಡು ನಾವು ಆಸೆ ಪಟ್ರೆ ಒಳ್ಳೇದು. ಇಲ್ಲ ನನ್ಗೆ ಇಂಥದ್ ಬೇಕೇ ಬೇಕು ಅಂತ ನಾವೇನಾದ್ರು ಹೆಣ್ಮಕ್ಳು ಹಠಕ್ ಬಿದ್ರೆ ಅವ್ರ ಸಾಲುಗಾರಾಗ್ತಾರೆ.
1: ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸಾಲ ತೀರ್ಸೋ ಕೆಪಾಸಿಟಿ ಇದೆ ಮಾಡು ಅನ್ನೋ ತರನು ಪ್ರೂಫ್ ಮಾಡ್ತಾರೆ ಕೆಲವ್ ಮನೇಲಿ.
2: ಹೌದು, ಅದೇ ಏನಾಗುತ್ತೆ ಇದು ಕಂಪ್ಯಾರಿಸನ್ ಅಷ್ಟೇ. ಓ ನನ್ ಫ್ರೆಂಡ್ ಆಗಿ ಹಾಕ್ತಿದ್ದಾಳೆ ಈಗ ಇದೇ ನಮ್ಗೆ ತಕ್ಕ ಮಟ್ಟಿಗೆ ನಾವ್ ಎಷ್ಟು ಮಟ್ಟಿಗೆ ಸಮಾಜ ಬದುಕ್ಬೇಕು ಅಷ್ಟೇ ಕೊಂಡ್ಸ್ಕೊಂಡ್ರೆ ಸಾಕು ಅಲ್ವಾ? ದಿಢೀರಂತ ಶ್ರೀಮಂತರಾಗ್ಬೇಕು ಅಂತ ಅಥವಾ ದಿಢೀರಂತ ನಾವು ಹೈಫೈ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದಾದ್ರೆ ಖಂಡಿತ ಸಾಲದಲ್ಲಿ ಬಿದ್ದು ಎಷ್ಟೋ ಜನ ಅದರಿಂದ ಹೊರಗ್ ಬರಕ್ಕಾಗ್ದೇನೆ ಜೀವನ ಕಳ್ಕೊಂಡ್ರೆ ನಾವು ನೋಡ್ತಾ ಇದೀವಿ.
1: ಹೌದು, ಸರಿ ಮೇಡಮ್, ನಮಸ್ಕಾರ, ಧನ್ಯವಾದ, ಚೆನ್ನಾಗಿ ಮಾತಾಡಿದ್ರಿ.
2: ನಮಸ್ತೆ ಸರ್, ಥ್ಯಾಂಕ್ ಯು.

0: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧಾಗ್ ಚಿತ್ರದ ಗೀತೆ
1: ಆಜ್ ಕ್ಯಾ ಹೈ

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮೋಜುಗಾರ ಸೊಗಸುಗಾರ ಹಾಗೂ ದೈವಾನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಮೂರು ಜನ್ಮ ಚಿತ್ರದ ಗೀತೆ.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ದಿವಾನ ಹಾಗೂ ಮೌನಗೀತೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಬಾರ್ಡರ್ ಚಿತ್ರದ ಗೀತೆ.

ಕೇಳಿದ್ರೆ ಇದುವರೆಗೂ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದೀಗ ಮುಂದುವರಿಸ್ತಾ ಮಧುರ ಸಂಗಮ ಚಿತ್ರದ ಈ ಗೀತೆಯನ್ನು ಕೇಳೋಣ. ಗಾಯಕಿ ಎಸ್ ಜಾನಕಿ.

ಬೆಳಗ್ಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4ರಲ್ಲಿ ನೀವು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದೀಗ ಭಕ್ತ ಸಿರಿಯಾಳ ಚಿತ್ರದ ಗೀತೆ ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿದೆ.

ಹಾಗಾದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಆಲಿಸ್ತಾ ಇದ್ದೀರಾ. ಸಮಯ 5:13:30. ನಾನು ನಿಮ್ಮ ಜೊತೆಗಿದ್ದೀನಿ ವಿದ್ಯಾ ಕಾರಂತ್. ಇದೀಗ ಕೇಳಿ ಕಾಳಿಂಗ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್.

ಉಪ್ಪು ತಿಂದಂತೆಗೆ ಎರಡು ಬಗೆಯ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲೆಣಿತ ಬೇಡ.

ಸಮಯ 5:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದೀಗ ಎಫ್ಎಂ 103.5, 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮವನ್ನು ಆಲಿಸ್ತೀರಾ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭ ಮಾಡುವ ಮೊದಲು ನಮ್ಮ ಕೇಳುಗರ ಸಂದೇಶಗಳನ್ನು ನೋಡೋಣ. ಸಂಜೆ ನಮಸ್ತೆ. ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸ್ತಾರೆ. ಹಾಗೆ ನಮಸ್ಕಾರ ಟೀಚರ್ ಅಕ್ಕ, ಶುಭ ಸಂಜೆ. ಕೇಳುಗರೆಲ್ಲರೂ ಭಕ್ತ ಸಿರಿಯಾಳ ಚಿತ್ರಗೀತೆಯನ್ನ ಕೇಳುತ್ತಾ ಒಮ್ಮತದಿಂದ ಪ್ರಾರ್ಥಿಸಿದ್ದಾರೆ, ಜೋರಾಗಿ ಮಳೆ ಬರಬಹುದು ಅನಿಸುತ್ತೆ ಎಂದರೆ ಮುರಳೀಧರ್ ಶಿವಮೊಗ್ಗದಿಂದ. ಹೌದಲ್ವಾ, ಇವತ್ತು ಟೆಂಪರೇಚರ್ ಸ್ವಲ್ಪ ಜಾಸ್ತಿನೇ ಇದೆ, ಬಂದರೂ ಬರಬಹುದು, ನೋಡೋಣ. ಹಾಗೆ ನಮಸ್ತೆ, ಓಕೆ, ಯಾರ್ಯಾರು, ದಾಕ್ಷಾಯಿಣಿ ಭೀಮನೆರೆ ಅವರು ಕಳಿಸ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ ಮೇಡಮ್, ನಿಮ್ಮ ನಿರೂಪಣೆಯನ್ನ ಎಲ್ಲ ಹಾಡುಗಳು ಮನಸ್ಸಿಗೆ ರೋಮಾಂಚನ ಮೂಡಿತು ಮತ್ತು ಕಿವಿಗೆ ಇಂಪಾಯಿತು. ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಕಳಿಸ್ತಾರೆ. ಹಾಗೆ ಚಿತ್ರ ಶಿವಕುಮಾರ್ ಉಸ್ಮಾನ್ ಭದ್ರಾವತಿಯಿಂದ, ನಮಸ್ಕಾರ ವಿದ್ಯಾ ಮೇಡಮ್, ಶುಭ ಸಂಜೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಾಡ್ತಾ ಸ್ವಾಗತ. ನೀವು ಪ್ರಸಾರ ಮಾಡ್ತಾ ಇರೋ ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಇಷ್ಟ ಆಯ್ತು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳ್ತಾರೆ. ಇನ್ನಷ್ಟು ಬರುತ್ತೆ ನೋಡೋಣ. ಹಾಗೆ ಹೆಚ್ ಬಿ ಗುರುಮೂರ್ತಿ ಅವರು ಎನ್ಆರ್ಪುರ, ಗುಡ್ ಈವ್ನಿಂಗ್, ಸೂಪರ್ ಮೆಲೋಡಿ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಹಾಗಿದ್ರೆ ಸಲ್ಮಾ ಟೀಚರ್ ತರೀಕೆರೆಯಿಂದ ಗುಡ್ ಈವ್ನಿಂಗ್ ಮ್ಯಾಮ್, ಈ ಸಾಂಗ್ ಪ್ಲೇ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದು ಕೇಳಿದ್ರೆ, ಮೊನ್ನೆ ನಿಧನರಾದ ನಮ್ಮ ಎಸ್ ಜಾನಕಿ ಅವರ ಕುರಿತು ಈ ರಾತ್ರಿ 11 ಗಂಟೆಯ ತನಕ ನಾವು ಅವರದ್ದೇ ಸೋಲೋ ಸಾಂಗ್ಸ್, ಅದ್ರ ಜೊತೆಗೆ ನಾವು ಸ್ವಲ್ಪ ಮಾಹಿತಿ ಯುಕ್ತ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಅವರ ಸ್ಮರಣೆ ಮಾಡೋಣಂತೆ, ನಾವು ಸವಿ ಸ್ಮರಣೆ ಅಂತ ಹೇಳ್ತೀನಿ ನಾನು. ಅದನ್ನ 10-11 ಗಂಟೆ ತನಕ ನೀವು ಕೇಳಬಹುದು. ಇದೀಗ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಮ ಲಕ್ಷ್ಮಣ ಚಿತ್ರದ ಗೀತೆಯನ್ನು ಹಾಕೋಕ್ ಮೊದ್ಲು ಕೆಳಗಡೆ ನಿನ್ನೆ ನಿಧನರಾದ ಕತಾರ್ನ ಪಿತಾಮಹ ಅಂತ ಅನ್ನಿಸ್ಕೊಂಡಿರೋ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ಗೌರವಾರ್ಥವಾಗಿ ಭಾರತದಲ್ಲಿ ಇವತ್ತು 1 ದಿನದ ರಾಷ್ಟ್ರೀಯ ಶೋಕಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇದೀಗ ರಾಮ ಲಕ್ಷ್ಮಣ ಚಿತ್ರದ ಈ ಗೀತೆಯನ್ನು ಕೇಳೋಣ ಅಲ್ವಾ.

ಕೆಲಕರ ಇದೀಗ ನಮ್ಮ ಕೇಳುಗರ ಸಂದೇಶಗಳಷ್ಟು ಬಂದಿವೆ ನೋಡೋಣ. ಆಕಾಶವಾಣಿ ಭದ್ರಾವತಿ ವಿದ್ಯಾ ಕಾರಂತಕ ಅವರಿಗೆ ಸಂಜೆಯ ಸ್ವಾಗತ. ಜಾನಕಿ ಅಮ್ಮ ಅವರ ಅಮರ ಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇವೆ, ಹಾಕಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾರೆ ಕೆರೆಬಿಯನ್ನಲ್ಲಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಾಸಾಗರ್ದೆ. ಹಾಗೆ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಕಳಿಸ್ತಾರೆ, ಶುಭ ಸಂಜೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ನಿರೂಪಣೆ ಸೂಪರ್, ಚಿತ್ರಗೀತೆಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತ ಹೇಳಿದ್ರೆ ಕೆಪಿ ದಿನೇಶ್ ಭಟ್

ಆದಿತ್ಯ ಭಟ್, ಗೌರಿ ಅರ್ಚನಾ ಭಟ್ ಮುಂಡಗದ್ದೆ ಹೋಬಳಿಯಿಂದ ಕಳಿಸ್ತಾರೆ. ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ತೆ, ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಧನ್ಯವಾದ ಅಂತ ಹೇಳಿದ್ರೆ, ವಿ ಲೀಲಾ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಕಳಿಸ್ತಾರೆ. ನಮಸ್ತೆ ವಿದ್ಯಾನಗರಂ, ಶುಭ ಸಂಜೆ. ಈಗ ಪ್ರಸಾರವಾದ ಎಸ್ ಜಾನಕಿ ಅಮ್ಮನವರ ಗೀತೆಗಳು ಬಹಳ ಇಷ್ಟವಾಯಿತು, ಧನ್ಯವಾದಗಳು ವಿದ್ಯಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶುಭ ಸಂಜೆ ಕನ್ನಡ ಹಾಡುಗಳು ಭಕ್ತಿಯ ಮಹಾಪೂರ, ಮನಸ್ಸಿಗೆ ಮುದ ನೀಡಿದು ವಂದನೆಗಳು ಅಂತ ಹೇಳ್ತಾರೆ ರೇಖಾ ಕೋಟಿ, ಶ್ರೇಯಾ ಗುಜ್ಜಾರ್, ಎನ್ ಟಿ ವಿ ಲೇಔಟ್ ಹೊಸ ಸಿದ್ದಾಪುರ ಭದ್ರಾವತಿಯಿಂದ. ಹಾಗೆ ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಭದ್ರಾವತಿಯಿಂದ ಕಳಿಸ್ತಾರೆ. ಹಾಯ್ ಗುಡ್ ಈವ್ನಿಂಗ್ ವಿದ್ಯಾಕ್ಕ, ಈವ್ನಿಂಗ್ ಪ್ರೋಗ್ರಾಮ್ ವೆಲ್ಕಮ್, ಆಲ್ ಸಾಂಗ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಜು ಶಂಕರಘಟ್ಟ ಅವರು ಕಳಿಸ್ತಾರೆ, ನಮ್ಮ ನೆಚ್ಚಿನ ಬಾನುಲಿಯಲ್ಲಿ ಪ್ರೀತಿಯ ಸಹೋದರಿ ನಡೆಸಿಕೊಡುತ್ತಿರುವ ಸಂಜೆಯ ಕಾರ್ಯಕ್ರಮ ಎಸ್ ಜಾನಕಿ ಅಮ್ಮನವರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಟ್ರೈನಿಂದ ಶುಭ ಸಂಜೆ ಮೇಡಮ್, ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇವೆ, ಧನ್ಯವಾದಗಳು ವಿದ್ಯಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತಾರೆ. ಹಿತೈಷಿ ಕಲಾಕರಣ ಚೆನ್ನೈ ನ್ಯಾಮತಿಯಿಂದ ಸಂಜೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇರೋ ವಿದ್ಯಾ ಮೇಡಮ್ ಅವರಿಗೆ ನಮಸ್ಕಾರ, ಹೇಗಿದ್ದೀರಿ, ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೇನೆ, ಸುಮಧುರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀನಿ ಮೇಡಮ್, ಧನ್ಯವಾದಗಳು ನಮಸ್ಕಾರ ಅಂತಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಹಾಗೆಯೇ ಶುಭ ಸಂಜೆ ಮೇಡಮ್, ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ, ಜಾನಕಿ ಅಮ್ಮ ಅವರ ಹಾಡುಗಳನ್ನು ಕೇಳೋದೇ ಒಂದು ಖುಷಿ, ಒಂದಕ್ಕಿಂತ ಒಂದು ಹಾಡು ವಿಭಿನ್ನವಾಗಿ ಚೆನ್ನಾಗಿದೆ, ಧನ್ಯವಾದಗಳು ಮೇಡಮ್ ಹಾಡು ಪ್ರಸಾರ ಮಾಡ್ತಾ ಇರೋದಕ್ಕೆ ಅಂತ ಮಮತಾ ಭದ್ರಾವತಿಯಿಂದ ಕಳಿಸ್ತಾ ಇದ್ದಾರೆ. ವಿದ್ಯಾಮಂಡಿಯ ಶುಭ ಸಂಜೆ ಅಂತಾರೆ ರಾಧಾ ನಿಧಿಗೆಯಿಂದ, ಗೀತೆಗಳು ಮಧುರವಾಗಿವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಗೀತೆಯನ್ನು ಕೇಳೋಣ, ಶಾಂತಿ ಕ್ರಾಂತಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರ ಹಾಗೂ ಸಂಗಡಿಗರ ಕಂಠಗಳಲ್ಲಿ.

ಕೆಲವರನ್ನು ಕೇಳ್ತಾ ಇದ್ದೀರಾ ಎಫ್ಎಂ 103.5 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಅದರಲ್ಲೂ ಚಿತ್ರಗೀತೆಗಳನ್ನು ಆಲಿಸ್ತಾ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿರ್ತಾರೆ. ಇವತ್ತು ನಾವು ರಾಷ್ಟ್ರೀಯ ಶೋಕವನ್ನು ಘೋಷಿಸಿರ್ತಾರೆ, ಹಾಗಾಗಿ ನಾವು ಮನರಂಜನೆ ಯಾವುದೇ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋಲ್ಲ, ಹಾಗಾಗಿ ನಿಮಗೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ನೀವು ಸಂದೇಶದ ಮೂಲಕ ಜೊತೆ ಆಗಬಹುದು ಅಲ್ವಾ? ಹಾಗೆ ಶುಭ ಸಂಜೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಚೆನ್ನಾಗಿ ನೋಡಿ ಬರ್ತಾ ಇದೆ ಅಂತಾರೆ ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್. ಹಾಗೆ ಮುಸ್ಸಂಜೆಯ ಶುಭಾಶಯಗಳು ಮೇಡಮ್. ನಾವು ಹುತ್ತ ಕಾಲಿಂದ ಎಲ್ಲೇಗೌಡ ಅವರು ಅಂತ ಹೇಳ್ತಾರೆ. ಹಾಯ್ ಮೇಡಮ್, ಸಂಜೆ ಕಾರ್ಯಕ್ರಮ ಸೂಪರ್, ಇಷ್ಟಾಂಕಿ ಅಮ್ಮನವರ ಹಾಡು ಸೂಪರ್ ಅಂತಾರೆ. ಹೆಸರು ಯಾಕಿಲ್ಲ ಇಲ್ಲಿ 2115 ಕೊನೆಗೊಳ್ತಾ ಇದೆ ಸಂಖ್ಯೆ. ಓಕೆ, ಹಾಗಿದ್ರೆ ನಾವು ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣ. ಕೇಳಿದ್ರೆ ಬನ್ನಿ, ತಾಯಿ ಇಲ್ಲದ ತವರು ಚಿತ್ರದ ಗೀತೆಯನ್ನು ಇಷ್ಟಾಂಕಿ ಅವರ ಕಂಠದಲ್ಲಿ.

ಓಕೆ ಕೇಳಿದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಹಾಗೆ ಎಸ್ ಜಾನಕಿ ಅವರ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಅಂತಾರೆ, ಅವರ ನೆನಪು ತುಂಬಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಹಾಗೆ ಮಹೇಶ್ ಕುಂಬಾರ ಹೊನ್ನಾಳಿ ಅವರು ಹೇಳ್ತಾರೆ, ನಮಸ್ತೆ ಆಕಾಶವಾಣಿ, ಜಾನಕಿ ಅವರ ಹಾಡು ಕೇಳೋದೇ ಆನಂದ ಅಂತ ಹೇಳಿದ್ರೆ, ನನ್ನ ಹೆಸರು

ಚಿಕ್ಕಮಗಳೂರು ತಾಲೂಕಿನಿಂದ ಎಸ್ ಜಾನಕಿ ಅಮ್ಮನವರ ಹಾಡು ಚೆನ್ನಾಗಿ ನೋಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ನೋಡೋಣ ಇದೀಗ ಎಸ್ ಜಾನಕಿ ಅವರದೇ ಧ್ವನಿಯಲ್ಲಿ ಹಾಲು ಜೇನು ಚಿತ್ರದ ಈ ಗೀತೆಯನ್ನು ಕೇಳೋಣ.

ಕೇಳಿದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ ಪ್ರೇಮದ ಕಾಣಿಕೆ ಚಿತ್ರದಿಂದ ಗಾಯಕಿ ಜಾನಕಿ.

0: ಹಾಗಾದ್ರೆ ಒಂದು ಸಂದೇಶ ಬಂದಿದೆ, ಚಿತ್ರಗೀತೆಗಳನ್ನ ಕೇಳ್ತಾ ನೀನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ನಡೆನೂರ ಎಸ್ ಜಾನಕಿ ಅವರು ಹಾಡಿರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವುದಕ್ಕೆ ಧನ್ಯವಾದಗಳು. ಎಸ್ ಜಾನಕಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅಂತ ಅವರು ಹೇಳ್ತಾರೆ. ಹೌದು, ಕೇಳಿದ್ರೆ ಇವತ್ತು ರಾತ್ರಿ ಮತ್ತೆ ಚಿತ್ರಗೀತೆಗಳನ್ನ ಸೋಲೋ ಸಾಂಗ್ಸ್ ಎಸ್ ಜಾನಕಿ ಅವರ ಗಾಯನದ ಕೇವಲ ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆಗಳನ್ನ ಪ್ರಸಾರ ಮಾಡ್ತಾ ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೂ ಅವರ ಒಂದು ಸವಿಸ್ಮರಣೆಯನ್ನು ಮಾಡೋಣ. ಹಾಗೆ ಸಮಯ 6:20 ಇದೀಗ ಇದುವರೆಗೂ ನೀವು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಬನ್ನಿ ಈಗ ಜಾಹೀರಾತು ವಿರಾಮ.
1: ಎಲ್ಲರಿಗೂ ನಮಸ್ಕಾರ, ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸೇವಾ ಮಾಹಿತಿ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಆವರಣದಲ್ಲಿ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ದಿನಾಂಕ 27/7/2026 18/8/2026 ಒಟ್ಟು 1 ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ತರಬೇತಿ ಶುಲ್ಕ 4,500 ರೂಪಾಯಿಗಳನ್ನು ಪಾವತಿಸಿ 18/7/2026 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಈಗ ಹೇಳುವ ವಿಳಾಸಕ್ಕೆ ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಬಹುದಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಸಂಪರ್ಕಿಸುವ ವಿಳಾಸ ಡಾ ಜಯಶ್ರೀ ಎಸ್ ಕೃಷಿ ಮಹಾವಿದ್ಯಾಲಯ, ನವಿಲೆ, ಶಿವಮೊಗ್ಗ. ಇವರ ದೂರವಾಣಿ ಸಂಖ್ಯೆ 9449917763 ಹಾಗೂ ಶ್ರೀ ಜಯಶಂಕರ 9686555897. ಸೇವಾ ಮಾಹಿತಿ ಪ್ರಸಾರವಾಯಿತು. ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮೈಸೂರ್ ಸ್ಯಾಂಡಲ್
0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಲಯದಿಂದ ಪ್ರಸಾರವಾಗಲಿರುವ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಭದ್ರಾವತಿ ತಾಲೂಕು ದೇವನರಸೀಪುರ ಗ್ರಾಮದ ರೈತ ರವಿಕುಮಾರ್ ಡಿವೈ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಹಾಗೂ 10:00 ಚಿತ್ರಗೀತೆಗಳು, 9:30

ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6:10 ಗೀತಾರಾಧನಾ, 6:30 ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ಕರುಣಾಳು ಬಾಬೆಳಕೆ ಡಾ ಗುರುರಾಜ ಕರ್ಜಗಿ ಅವರಿಂದ ಕಥನಗಳನ್ನು ಕೇಳುವಿರಿ. ಕಥನಗಳ ಪ್ರಸ್ತುತಿಯನ್ನು ಕೇಳಲಿದ್ದೀರಿ. ನಿರ್ಮಾಣ ಎಸ್ಆರ್ ಭಟ್. 6:40 ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ನೇಗಿಲ ಮಿಡಿತ ಪ್ರಸಾರವಾಗಿದೆ. ಇದರಲ್ಲಿ ಮೈಕ್ರೋಗ್ರೀನ್ಸ್ ಕುರಿತು ಮಾಹಿತಿ ನೀಡುತ್ತಾರೆ ವೈಷ್ಣವಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಕುರಿತು ಮಾಹಿತಿ ನೀಡುತ್ತಾರೆ ಡಾ ನಾಗರತ್ನ ಟಿ. 6:50 ಸುದ್ದಿ ಮಿಂಚು, 7:15 ಬದುಕು ಜಟಕಾಬಂಡಿ. ಕಾದಂಬರಿಗಾರ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಎನ್ಆರ್ಪುರದ ಜಯಮ್ಮ ಅವರೊಂದಿಗೆ ಸಂವಾದ ಕೇಳಲಿದ್ದೀರಿ. ಪ್ರಸ್ತುತಿ ಎಸ್ಆರ್ ಭಟ್. 7:45 ಹಾಗೂ 11:00 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಸಯಾಟಿಕಾ ಕುರಿತು ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ರಾಮಚಂದ್ರ ಹೆಚ್ಎಂ ಅವರೊಂದಿಗೆ ಶಿಲ್ಪಾ ಹೆಚ್ಎಂ ಅವರು ನಡೆಸಿದ ಸಂದರ್ಶನ ಮೂಡಿಬರಲಿದೆ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು, 10:00 ಹಾಡು ಮಾತಾಡು.

11:30ಕ್ಕೆ ಸೇವಾ ಮಾಹಿತಿ, 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರನಗರದ ಶ್ರೀಮತಿ ನರಸಮ್ಮ ಮತ್ತು ಸಂಗಡಿಗರಿಂದ ಆರತಿ ಪದ ಕೇಳಲಿದ್ದೀರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. 12:30 ಆರೋಗ್ಯ ಸಂಚಿಕೆ ಸೀಮೆ ತುಟಿ ಅಂಗಳು ಕುರಿತು ಡಾ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. 1:00 ಪ್ರಗತಿ ಪಥ ಪಿಎಂ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾ ಎಸ್ಎಂ ಸುಧಾಕರ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಸಾರವಾಗಲಿದೆ. 1:20 ಚಿತ್ರಗೀತೆಗಳನ್ನು ಕೇಳಿದ್ರಿ. 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6 ಗಂಟೆಗೆ ಸೇವಾ ಮಾಹಿತಿ, 6:30ಕ್ಕೆ ಅವಲೋಕನ, 6:51ಕ್ಕೆ ಕಿಸಾನ್ ವಾಣಿ, ಸಾವಯವ ಕೃಷಿ ಮತ್ತು ಬಾಳೆ ಕೃಷಿ ಅನುಭವ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ.

ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:00 ಹಾಗೂ 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಕಲ್ಲಾಣ ಸಾಣ. ನಡೆಸಿಕೊಡುತ್ತಾರೆ ಸುಜಾತಾ ಜಿ ಹೆಗಡೆ ಹಾಗೂ ತಂಡದವರು. ಇದುವರೆಗೂ ನಿಲಯವು ಪ್ರಸಾರ ಮಾಡಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮಗಳ ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿದೆ. ಕಳೆದ ಶನಿವಾರ 11ನೇ ತಾರೀಖಿನವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಮತದಾರರ ಎನ್ಯುಮರೇಷನ್ ಶೇಕಡ 85.52% ಗುರಿ ಸಾಧಿಸಲಾಗಿದೆ. ಇಲ್ಲಿಯವರೆಗೆ 151,231 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ ಶಾಸಕ ಎಫ್ಎಚ್ ಜಕ್ಕಪ್ಪನವರ್ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಜೂನ್ 29ರಿಂದ ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಿ ಸಮರ್ಪಕ ಮಾಹಿತಿ ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ತಾವೇ ಸ್ವತಃ ಛಾಯಾಚಿತ್ರ ಸಮೇತ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದ್ದು, ಕೃಷಿಕರು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆನ್ಲೈನ್ ಅಪ್ಡೇಟ್ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 263,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು, ಶೇಕಡ 93%ರಷ್ಟು ಗುರಿ ಸಾಧನೆಯಾಗಿದೆ ಎಂದು ಅವರು ಹೇಳಿದರು. ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಯೋಗಪಟು ಜಗದೀಶ್ ಮಳಗಿ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಜಯಂತಿ ಅವರ ಮಾರ್ಗದರ್ಶನದಲ್ಲಿ 100 ಜನ 24 ಸರಳ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಲ್ಲ ಔಷಧಿಯಾಗಿದ್ದು, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸ ನಮ್ಮನ್ನು ಸುದೃಢಗೊಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಒಣತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರಿನ ಮಹಾನಗರ ಪಾಲಿಕೆಯ ಒಣತ್ಯಾಜ್ಯ ಸಂಸ್ಕರಣ ಹಾಗೂ ಇದ್ದಿಲು ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 572,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಆ ಪೈಕಿ 244,865 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದೆ. 157,000 ಹೆಕ್ಟೇರ್ನಲ್ಲಿ ಹತ್ತಿ, 65,400 ಹೆಕ್ಟೇರ್ನಲ್ಲಿ ತೊಗರಿ, 12,600 ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ, 4,800 ಹೆಕ್ಟೇರ್ನಲ್ಲಿ ಸಜ್ಜೆ, 2,600 ಹೆಕ್ಟೇರ್ನಲ್ಲಿ ಭತ್ತ ಬಿತ್ತನೆಯಾಗಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಒಟ್ಟು 5,038 ಜನ ರೈತರು ಹೆಸರು ನೋಂದಾಯಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿಗೆ 255,173 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 161,850

0: 4 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 235,035 ಜನ ರೈತ ಫಲಾನುಭವಿಗಳ ಖಾತೆಗೆ 853,41,00,000 ರೂಪಾಯಿ ನೇರವಾಗಿ ಜಮೆಯಾಗಿದೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್ ರಾಯಚೂರು. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಪ್ರಕಟಣೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನ ಮೆಟ್ರಿಕ್ ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಸಾಮಾನ್ಯ ಪದವಿ ಕೋರ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆನ್ಲೈನ್ ವಿಳಾಸ ಹೀಗಿದೆ: shp.karnataka.gov.in/bcwt ಮೂಲಕ ಜುಲೈ 20 ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8050-7704. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8050-7704. ಪ್ರಕಟಣೆ ಕೇಳಿದಿರಿ. ಸಮಯ 6:37 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ ಕೆಲವು ಪ್ರಕಟಣೆಗಳನ್ನು ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

0: ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ.
1: ಅದೇ ಸಾಲದಿಂದ
0: ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು

ಎಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳು ಆಗಿಲ್ಲ ಅಂದ್ರೆ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟ್ ಅಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮ್ ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸ್ ಅಲ್ಲಿ ಎಷ್ಟು ನೀರಿದೆ ಮತ್ತೆ ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವರೇನ್ ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮಾಡಬೇಕು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಹೆಚ್ಚು ಮಾತಾಡದೆ ಇರೋ ಸೂಕ್ತ.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ದಿ ಹೊಂದಿದ ಭಾರತ 2047 ಗುರಿ

0: ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು ಎಸ್ಐಆರ್ ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಎಸ್ಐಆರ್ ಮೂಲಕ ಅಲ್ಪಸಂಖ್ಯಾತರನ್ನ ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು ಗಣತಿ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ 100% ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ದದ ಕಾರ್ಯಾಚರಣೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ

0: ಹಾಗೂ ಸ್ಥಗಿತಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
2: ಬಜೆಟ್ ಮಾಡಿ ಆಯ್ತಾ?
1: ಹಾ, 5,000 ಉಳಿತು.
2: ಹೊಸ ಸೀರೆ ತಗೊಳ್ಳ?
1: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
2: ಇನ್ನೊಂದು?
1: ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಆಕಾಶವಾಣಿ ಬೆಂಗಳೂರು,
5: ಸಮಯ 6:51. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
6: ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
8: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
7: ಕೇಳಿ ಕಥಾ ಸಮಯ, ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿ ಕ್ಷಣಗಳು ಪ್ರಸಾರವಾಗಲಿದೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
9: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
5: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾರಂಭಕ್ಕೆ ಕೇಳಿ, ಭದ್ರಾವತಿ ತಾಲೂಕು ದೇವ ನರಸೀಪುರ ಗ್ರಾಮದ ರೈತ ರವಿಕುಮಾರ್ ಡಿವೈ ಅವರೊಂದಿಗೆ ಡಿಎಂ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ.
10: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ರವಿಕುಮಾರ್ ಡಿವೈ ಅವರು. ಇವರು ದೇವನರಸೀಪುರ ಗ್ರಾಮದ ಪ್ರಗತಿಪರ ರೈತರು, ಭದ್ರಾವತಿ ತಾಲೂಕ, ಶಿವಮೊಗ್ಗ ಜಿಲ್ಲೆ. ನಮ್ಮ ಜೊತೆ ಇವತ್ತು ಭತ್ತ, ಅಡಿಕೆ, ತೆಂಗು, ತರಕಾರಿ ಬೆಳೆ, ಮೆಕ್ಕೆಜೋಳ, ಇದರ ಜೊತೆಗೆ ಇನ್ನು ಯಾವ ಒಂದು ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ ಅಂತ ಅನ್ನೋದನ್ನ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಮಾಹಿತಿ ನೀಡಲಿಕ್ಕೆ ಬಂದಿದ್ದಾರೆ. ಪ್ರಥಮವಾಗಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
11: ನಮಸ್ಕಾರ ಸರ್.
10: ಹೇಳಿ ರವಿ ಸರ್, ಇದು 8 ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ?
11: 1998 ನಮ್ಮ ನಾನು ವ್ಯವಸಾಯ ಮಾಡಕ್ಕೆ SLC ಫೇಲ್ ಆಯ್ತು ಸರ್. ಅವಾಗಿಂದ ವ್ಯವಸಾಯ ಮಾಡಕ್ಕೆ ಪ್ರಾರಂಭಿಸ್ದೆ. ಅವಾಗ ಮನೆಯಲ್ಲಿ ಯಾರು ಗಂಡ್ಮಕ್ಳು ಇರ್ಲಿಲ್ಲ, ನಮ್ ತಂದೆ ತೀರೋಗಿದ್ರು 95. ಅವಾಗಿಂದ ಮನೇಲಿ ಯಾರು ಅವಲಂಬನೆ ಯಾರು ಇಲ್ಲ, ಬೇರೆ ವ್ಯವಸಾಯ ಮಾಡಕ್ ಯಾರು ಇರ್ಲಿಲ್ಲ. ಹಂಗಾಗಿ ಆ ಕಾರಣದಿಂದ ನನ್ನ ವಿದ್ಯೆನು ಅಷ್ಟಕ್ಕಷ್ಟೇ ಇತ್ತು. ಹಂಗಾಗಿ ಗದ್ದೆ ವ್ಯವಸಾಯ ಮಾಡಕ್ಕೆ ಪ್ರಾರಂಭಿಸಿದೆ ಸರ್. ಅವತ್ತಿಂದ ಭತ್ತ ಬೆಳೀತಿದ್ದೆ, ಕಬ್ಬು ಬೆಳೀತಿದ್ದೆ, ಮತ್ತೆ ಅಡಿಕೆ ನಾನೇ ಸೊಸಿ ಮಾಡಿ ನಾನೇ ಎಲ್ಲ ಮಾಡಿದೀನಿ ಸರ್. ಆಮೇಲೆ
10: ಇದೇನು ನೀವು SSLC ಫೇಲ್ ಆದೆ ಅಂತ ತಿಳ್ಕೊಂಡ್ಬಿಟ್ಟು ಕೃಷಿಗೆ ಬಂದ್ರು ಅಥವಾ ಜಮೀನಿದೆ ಅಂತ ಹೇಳಿ ಕೃಷಿ ಮಾಡ್ತಾ ಇದ್ದೀರಾ?
11: ಜಮೀನಿದೆ,

0: ಜಮೀನ್ ಇತ್ತು. ಆಮೇಲೆ ನಮ್ಮನೇಲಿ ಯಾರು ಗಂಡು ಮಕ್ಳು ಇರ್ಲಿಲ್ಲ ಸರ್, ಮಾಡಕ್ಕಿರ್ಲಿಲ್ಲ. ಆಮೇಲೆ ಅದ್ ಬಿಟ್ರೆ ವಿಧಿ ಇಲ್ಲ ಸರ್, ನಾವು
1: ಜವಾಬ್ದಾರಿ ಸಂಸಾರದ ಜವಾಬ್ದಾರಿ ನಿಮ್ ಮೇಲೆ.
0: ಅಕ್ಕ ತಂಗಿಯರ್ ಜಾಸ್ತಿ ಸರ್, ನಾಲ್ಕು ಜನ ಅಕ್ಕ ತಂಗಿಯರ್. ತಮ್ ತಂದೆ ತೀರೋದಾಗ ಒಬ್ಬರದೇ ಮದುವೆ ಆಗಿದ್ದರಿಂದ ಆ ಟೈಮಲ್ಲಿ ನಮ್ದು ಜೀವನ ಇದು ಬಿಟ್ರೆ ವಿಧಿ ಇಲ್ಲ,
1: ವಿಧಿ ಇಲ್ಲ
0: ಸರ್. ಓದಕ್ ಹೋದ್ರೆ ಇಲ್ಲಿ ಎಲ್ಲ ಹಾಳಾಗುತ್ತೆ, ಹಂಗಾಗಿ ಇಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೊಂಟೆ ಸರ್. ರೈತನ ಕೆಲಸನೇ.
1: ಎಷ್ಟು ಎಕರೆ ಜಮೀನಲ್ಲಿ
0: ಸರ್? ನಾಲ್ಕು ಎಕರೆ ಜಮೀನ್ ಇದೆ ಸರ್.
1: ಪ್ರಮುಖವಾಗಿ ಯಾವ ಬೆಳೆ ತಗೊಂಡ್
0: ಸರ್? ಭತ್ತ ಮತ್ತು ಕಬ್ಬು, ಆಮೇಲೆ ಅಡಿಕೆ, ತೆಂಗು ಸರ್. ತೆಂಗು ನಮ್ ತಂದೆಯವ್ರು ನೆಟ್ಟಿದ್ರು, ಅದನ್ನ ಕಾಪಾಡ್ಕೊಂಡು ನಾನು ಅಡಿಕೆ ಮತ್ತೆ ಒಂದೆರಡು ಕಾಲು ಎಕರೆ ಅಡಿಕೆ ಮಾಡಿದ್ದೀನಿ ಸರ್ ನನ್ನ ಇದ್ರಿಂದ. ಅದ್ರಲ್ಲಿ ನಾನು ಜೀವನ ಮಾಡ್ಕೊಂಡು ಆಮೇಲೆ ಪ್ರಶಸ್ತಿನೂ ತಗೊಂಡಿದ್ದೀನಿ ಸರ್ ನಾನು ಕೃಷಿ ಇಲಾಖೆಯಲ್ಲಿ.
1: ಜಿಲ್ಲಾ ಮಟ್ಟದ?
0: ತಾಲೂಕು ಮಟ್ಟದ.
1: ತಾಲೂಕು ಮಟ್ಟದ ಯಾವ ಯಾವ ವರ್ಷ?
0: ಅಲ್ಲಿ 10 ಇಯರ್ಸ್ ಆಗಿರ್ಬೇಕು ಸರ್.
1: ಸರಿ,
0: ಇಸ್ವಿ ಮರ್ತೀನಿ. 10-12 ವರ್ಷದ ಮೇಲೆ ಆಗಿದೆ ಸರ್. ಅಪ್ಪಾಜಿ ಗೌಡ್ರು MLA ಆಗಿದ್ರು, ಗಣರಾಜ್ಯೋತ್ಸವ ದಿನನೇ
1: ಪ್ರಶಸ್ತಿ
0: ಕೊಟ್ರು ಸರ್.
1: ಹಂಗ ಸಸಿ ಏನಾದ್ರು ಮಾಡ್ತಾ ಇದ್ದೀರಾ
0: ಸರ್? ನಮಗೆ ಏನ್ ಬೇಕು ನನಗ್
1: ನೆಡೋಕೆ,
0: ನಮಗೇನ್ ಬೇಕು ಅಷ್ಟು ಮಾಡ್ತೀನಿ. ಅಷ್ಟು ಮಾತ್ರ ಮಾಡ್ಕೊಂಡು ನಾನು ಬೀಜ ತಂದು ಅದನ್ನೇ ನೆಟ್ಟಿ ಈಗ ನಾನು ಮಾಡಿರೋದನ್ನ ನಾನೇ ಸಸಿ ಮಾಡಿ ನಾನೇ ಹಚ್ಚಿರೋದು ಸರ್
1: ಜಮೀನಲ್ಲಿ.
0: ಜಮೀನಲ್ಲಿ
1: ಹೊರಗಡೆ ಯಾರಾದ್ರೂ ರೈತರು ಕೇಳಿದ್ರೆ ಕೊಡ್ತೀರಾ?
0: ಹಂಗು ಮಾಡಿದೀನಿ ಸರ್, ಮಾಡಿದೀನಿ. ಈಗ
1: ಅಕ್ಕಪಕ್ಕದ ರೈತರು
0: ಬೇರೆ ಊರಿಂದ
1: ರೈತರು
0: ತಗೊಂಡೋಗಿದ್ದಾರೆ ಸರ್. 18 ರೂಪಾಯಿ, 20 ರೂಪಾಯಿ ಹಂಗೆಲ್ಲ ಕೊಟ್ಟಿದ್ದೀನಿ ಸರ್.
1: ಯಾವ ತಳಿ ನೀವು ಬೆಳೀತಾ ಇರೋದು
0: ಸರ್? ಇಲ್ಲೇ ಇಲ್ಲೇ ಲೋಕಲ್ ತಳಿ ಸರ್. ಇಲ್ಲೇ ಇಲ್ಲೇ ಇಲ್ಲಿ ನಮ್ಗೆ ನಾನ್ ಮಾಡಬೇಕಾದ್ರೆ ಕೋಡಳ್ಳಿ ಅಂತ ಒಂದು ಊರಲ್ಲಿ ನಮ್ಮ ಭದ್ರಾವತಿಯಿಂದ 1 ಕಿಲೋಮೀಟರ್ ಸರ್. ಅಲ್ಲಿ ಒಬ್ರು ಹಿಂಗೆ ನಮ್ಮ ಡೈರಿಗೆ ಹಾಲಾಕಕ್ ಬರ್ತಾ ಇದ್ರು, ಅವ್ರು ತೋಟ ಮಾಡಿದ್ರಲ್ಲ ಅವ್ರ ಹತ್ರ ಬೀಜ ತಗೊಂಡು ಅವ್ರ ಪಪ್ಪ ಪ್ರಾಮಾಣಿಕವಾಗಿ ಕೊಟ್ಟಿದ್ರು. ಅದು ಒಳ್ಳೆ ಚೆನ್ನಾಗಿ ಫಸಲು ಬಿಡ್ತಾ ಇದೆ ಸರ್. ನಾನೇ ಸಸಿ ಮಾಡಿ ಹಚ್ಚಿದ್ದೆ, ಎಲ್ಲ 8 ಅಡಿಗೆ ಹಚ್ಚಿದ್ದೆ. ಚೆನ್ನಾಗಿ ಫಸಲಿದೆ ಸರ್. ಈಗ 17-18 ವರ್ಷ ಆಯ್ತು ಸರ್ ಹಚ್ಚಿ ಬೆಳೀತಾ ಇದ್ದೀನಿ ಸರ್. ನಾನೇ ಮತ್ತೆ ಬೇಯಿಸ್ತೀನಿ, ನಾನೇ ಕೊಯ್ದು ಬೇಯಿಸಿ ಸುಲಿಸಿ ಎಲ್ಲ ನಾನೇ ಮಾಡಿ ಇಟ್ಕೊಂಡು ಮೇ ತಿಂಗಳು ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಮಾರ್ತೀನಿ ಸರ್.
1: ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ?
0: ನಾನು, ನನ್ನ ತಾಯಿ, ನನ್ನ ಹೆಂಡತಿ, ಈಗ ನನ್ನ ಮಗ, ಈಗ 9th ಸರ್ ಹುಡುಗ, ಈಗ ಒಂದ್ ಸ್ವಲ್ಪ ಬಂದ್ ಮಾಡ್ತಾನೆ ಸರ್.
1: ಆಸಕ್ತಿ ಇದೆ?
0: ಮಾಡ್ತಾನೆ ಸರ್, ಚೆನ್ನಾಗಿ ಓದ್ತಾನೆ ಮತ್ತೆ ಎಲ್ಲ ಕೆಲಸ
1: ನೀವು ಹೇಳಿದ ಕೆಲಸ
0: ಮಾಡ್ತಾನೆ ಸರ್, ಮಾಡ್ತಾನೆ. ನಾನು ಅವನಿಗೆ ಕೃಷಿ ಇಲಾಖೆಯಲ್ಲಿ ಒಂದು ಒಳ್ಳೆ ವಿಜ್ಞಾನಿ ಮಾಡ್ಬೇಕು ಅನ್ನೋ ಆಸೆ ಇದೆ ಸರ್ ನನಗೆ.
1: ಮುಂದೆ
0: ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಿ, ಯಾಕಂದ್ರೆ ನಾನು ಇಷ್ಟು ಮಾಡಿದೀನಿ, ನನ್ನ ಮಗ ಒಂಚೂರು ಇದ್ರಲ್ಲಿ. ರೈತರು ಇನ್ನು ಕಮ್ಮಿ ಆಗ್ತಾ ಇದಾರೆ ಸರ್, ಎಲ್ಲ ರೈತರ ಕೆಲಸ ಬಿಟ್ಟು ಬಿಟ್ಟು ಬೆಂಗಳೂರು ಕಡೆ ಹೋಗ್ತಾ ಇದಾರೆ ಹೊರತು ರೈತ ಕೆಲಸ ಮಾಡೋರು ಇಲ್ಲ ಸರ್. ಕೆಲ್ಸಕ್ ಬರೋರು ಇಲ್ಲ ಸರ್, ಎಲ್ಲ ನಾವೇ ಮಾಡ್ಕೊಂತಾ ಇದೀವಿ, ಮಾಡ್ಕೋಬೇಕು. ಆ ಪರಿಸ್ಥಿತಿ ಬಂದಿದೆ ಸರ್ ರೈತನ ಜೀವನ.
1: ಸೊ ಅಂತದ್ರಲ್ಲಿ ನೀವು ನಿಮ್ಮ
0: ಮಗನಿಗೆ
1: ತಿರುಗಿ ಕೃಷಿ ಕಡೆ ಅವ್ರಿಗೆ ಕರ್ಕೊಂಡು ಬಂದು ಅದರಲ್ಲೇ ಒಂದು
0: 4 ಜನಕ್ಕೆ ವಿದ್ಯೆನೂ ಹೇಳ್ದಂಗ ಆಗ್ಬೇಕು, ಆಮೇಲೆ ಅವರಿಗೆ ರೋಗ ರುಜಿನಗಳ ಬಗ್ಗೆ ಒಂದು ಮಾಹಿತಿ ಕೊಡಂಗು ಇರ್ಬೇಕು, ಆಮೇಲೆ ಒಂದ್ ಸಹಾಯನೂ ಇದು ಇದನ್ನ ಇಲ್ಲಿಗೆ ಹಾಳಾಗಬಾರ್ದು, ರೈತರ ಜೀವನ
1: ಉಳಿಸ್ಕೊಂಡು ಹೋಗ್ಬೇಕು
0: ಅಂತೇಳಿ. ಈಗ ಆಲ್ರೆಡಿ ಅವಲೇ ನಾವು ನಾನ್ ಮಾಡೋ ಕೆಲಸದಲ್ಲಿ ಒಂದು 30% ಕೆಲಸ ಮಾಡ್ತಾನೆ ಸರ್. ಎಲ್ಲ ನಾನ್ ಹೇಳಿದ್ದ ಅದೇ ರೀತಿ ಮನ್ಸಲ್ಲಿ ಇಟ್ಕೊಂಡು ಮಾಡ್ತಾನೆ ಸರ್. ಬೆಳಿಗ್ಗೆ ಬೆಳಗಿನ ಕೆಲಸ ಮತ್ತೆ ತೋಟಕ್ಕೆ ಹೋಗೋದು ಬರೋದು ಎಲ್ಲ ಬೋರ್ ಮಾಡಿದೀನಿ ಸರ್, ಎಲ್ಲ ಜೆಟ್ ಮಾಡಿದೀನಿ, ಎಲ್ಲ ಆನ್ ಮಾಡೋದು ಇವೆಲ್ಲ.
1: ಈ ಭತ್ತದಲ್ಲಿ ಯಾವ ತಳಿ ನೀವು ಬೆಳಿತಾ ಇದ್ದೀರಿ
0: ಸರ್? ಭತ್ತದಲ್ಲಿ ಮೊದಲು ಎಮರ್ಜೆನ್ಸಿ ಜಯ ಭತ್ತ
1: ಬೆಳಿತಾ ಇದ್ರಿ,
0: ಬೆಳಿತಾ ಇದ್ವಿ ಸರ್. ಈಗ ಈಗ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ನನಗೆ ಒಂದು 4 ತಳಿ ಭತ್ತ ಕೊಟ್ರು ಸರ್.
1: ರುದ್ರೇಗೌಡ್ರು
0: ಅಂತ, ಮತ್ತೆ ರಾಕೇಶ್ ಸರ್ ಅಂತ, ಅಂಜಲಿ ಮೇಡಮ್ ಅಂತ ಸರ್. ಅವ್ರ 3 ಜನ ಬಂದು ನನಗೆ ಇದು ಹೊಸ ತಳಿ, ನಾವೆಲ್ಲ ಸಂಶೋಧನೆ ಮಾಡಿದೀವಿ, ರೋಗ ಕಮ್ಮಿ, ಚೆನ್ನಾಗಿ ಇಳುವರಿ ಬರುತ್ತೆ, ಬೆಳೀರಿ ಇದನ್ನ ಅಂತ ಹೇಳಿದ್ರು. ಬೀಜನು ಕೊಟ್ರು ಸರ್ ಫ್ರೀ.
1: ಯಾವ ವರ್ಷ?
0: ಈ ತಿಂಗಳ ಜೂನಲ್ಲಿ ಕೊಟ್ಟಿದ್ದು ಸರ್. ಅವಾಗ ಕೊಟ್ರು ನಾನು ಭತ್ತ, ಅದನ್ನ ಮೊಳಕೆ ಕಟ್ಟಿ ಮಾಮೂಲಿ 24 ಗಂಟೆ ನೆನೆಸಿ 24 ಗಂಟೆ ಬಿಸಿಲಿಟ್ಟು ಆಮೇಲೆ ಬಿತ್ತನೆ ಮಾಡಿ ಮೊಳಕೆ ಚೆನ್ನಾಗಿ ಬಂತು, ಮತ್ತೆ ನಾಟಿನೂ ಮಾಡಿದೆ ಸರ್. ನಾನ್ ನಾಟಿ ಮಾಡಿದ್ರೆ ರೈತನ ಕೆಲಸದಲ್ಲೇ ಕಮ್ಮಿ, ಒಂದ್ ಸ್ವಲ್ಪ ಎಲ್ಲ ಕಮ್ಮಿ ತರದಲ್ಲೇ ಮಾಡ್ತೀನಿ. ಅಂದ್ರೆ ಬೇಸಾಯ ಮಾಡಿ ಲಾಸ್ಟ್ ಅಲ್ಲಿ ಅಲ್ಲಿಗೆ

0: ಬೇಕಾಗುತ್ತೆ. ಅಲ್ಲಿಗೆನೆ ಹೊಡಿಲಿಲ್ದಂಗ್ ನಾಟಿ ಮಾಡ್ತೀನಿ ಸರ್ ನಾನು. ಸುತ್ತಮುತ್ತದವರೆಲ್ಲ ಏನೋ ನಿಮ್ದು ಈ ತರ
1: ಎಷ್ಟು ಮಟ್ಟಿಗೆ ನಿಜ ಇದು ಸತ್ಯ ಅಂತ ಹೇಳ್ತೀರಾ?
0: ಸತ್ಯ ಅಂದ್ರೆ ಬರ್ಬೋದು, ನೀವು ನೋಡ್ಬೋದು, ನೀವು ಬಂದು ನೋಡಿ, ಇಲ್ಲ ಆತ ಅಕ್ಕಪಕ್ಕದ ಜಮೀನವ್ರಿಗೆ ಕೇಳ್ಬೋದು ಇವನ್ ಹೆಂಗೆ ಏನು ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ ಅವನ್ ಕೃಷಿಕ ಅವನಪ್ಪ ಅವನ ಬಗ್ಗೆ.
1: ನಿಮ್ಮ ಅನುಭವ ಏನ್ ಅನ್ಸುತ್ತೆ ಇದ್ರಲ್ಲಿ ಈಗ ಅಲ್ಲಿಗೆ ಇಲ್ದೇನೆ ಅಂತಂದ್ರೆ?
0: ಅದು ಅಲ್ಲಿಗೆ ಇಲ್ದೇನೆ ಮಾಡೋದ್ರಿಂದ ಅವಾಗ ಒಂದ್ 3,000 ರೂಪಾಯಿ ಸೇವ್ ಆಗುತ್ತೆ ಸರ್. 3,000 ಒಂದ್ ಎಕರೆ 1,500 ರೂಪಾಯಿ ಕೇಳ್ತಾರೆ ಸರ್ ಒಂದ್ ಹಲಿಗೆ ಹೊಡಿಯೋದಕ್ಕೆ 3,000 ರೂಪಾಯಿ ಕೇಳ್ತಾರೆ. ಅದನ್ನ 1,500 3,000 ಉಳಿಯುತ್ತೆ ಸರ್. ಆಮೇಲೆ ನಾಟಿ ಹಚ್ಚಿದ ತಕ್ಷಣ ಹಿಂದೆನೆ ಗೊಬ್ಬರ ಹಾಕಲ್ಲ ಸರ್, 8 ದಿನ ಬಿಟ್ಟು ಗೊಬ್ಬರ ಹಾಕ್ತೀನಿ. 4 ದಿನಕ್ಕೆ ಕಳೆನಾಶಕ ಹಾಕ್ತೀನಿ, 4 ದಿನ ಆದ್ಮೇಲೆ ಗೊಬ್ಬರ ಹಾಕ್ತೀನಿ ಸರ್. ಅವಾಗ ಬೇರ್ ಬಿಟ್ಟಿರುತ್ತೆ, ಆ ಬೇರ್ ಬಿಟ್ಟಾಗ ಆ ಭತ್ತ ಕ್ಲೀನ್ ಆಗಿ ಚೆನ್ನಾಗಿ ಸಮೃದ್ಧಿಯಾಗಿ ಗೊಬ್ಬರ ತಗೊಳುತ್ತೆ. ಅವಾಗ ಅದೇ ನಾಟಿಗೆ ಹಾಕಿದ್ರೆ ಅದು ಬೇರ್ ಬಿಡು 8 ದಿನ ಬೇರ್ ಬಿಟ್ಟು ಅದು ಇದ ಡೆವಲಪ್ ಆಗಷ್ಟೊತ್ತಿಗೆ ಈ ಗೊಬ್ಬರದ್ದು ನೀರು ಹೊರಗೆ ಹೋಗಿರುತ್ತೆ ಸರ್. ಕಳೆನಾಶಕ ಹಾಕೋದ್ರಿಂದ ಕಳೆನಾಶಕ ಹಾಕಿ ನೀರ್ ಬಿಡ್ತಾ ಇರ್ತೀವಿ, ಅದು ಪಾಯ್ಸನ್. ಹೊರಗಡೆ ಡಿಸ್ಟ್ರಿಬ್ಯೂಟ್ ಮಾಡ್ಲೇಬೇಕು, ಅದು ಅಲ್ಲೇ ನಿಲ್ಸಕ್ ಬರಲ್ಲ, ಹಾಳಿಯಿಂದ ಹಾಳಿ ತುಂಬಿ ಖಾಲಿ ಮಾಡ್ಬೇಕು ಅಂತ ಕೃಷಿ ಇಲಾಖೆ ಹೇಳ್ತಾರೆ. ಹಂಗಾಗಿ ಅವೆಲ್ಲ ಮಾಡಿದಾಗ ಗೊಬ್ಬರ ಎಲ್ಲ ಹೋಗುತ್ತೆ. ಅದೇ ಇದು 8 ದಿನಕ್ಕೆ 10 ದಿನ ಗೊಬ್ಬರ ಹಾಕಿದ್ರೆ ಅವಾಗ ಏನಾಗುತ್ತೆ, ಅದು ಗೊಬ್ಬರ ಹಾಕಿ ಒಂದ್ 4-5 ದಿನ ನೀರೇ ನಿಲ್ಲಿಸ್ಬಿಡ್ತೀವಿ. ನೀರ್ ನಿಲ್ಸೋದ್ರಿಂದ ಅವಾಗ ಗೊಬ್ಬರ ಎಲ್ಲೂ ಹೋಗಲ್ಲ
1: ಸರಿ,
0: ನೀರ ಎಲ್ಲ ಅಲ್ಲೇ ಇರ್ಕೊಂಡು ನೀರೆಲ್ಲ ಖಾಲಿ ಆದ್ಮೇಲೆ ಒಂದ್ ಕಡೆಯಿಂದ ಬಿಟ್ಕೊಂಡ್ಬಿಡ್ತೀವಿ. ಅವಾಗ ಒಂದ್ ಸ್ವಲ್ಪ ಭತ್ತ ಚೆನ್ನಾಗಾಗುತ್ತೆ ಸರ್, ಗೊಬ್ಬರ ಎಲ್ಲೂ ಹೊರಗಡೆ ಹೋಗಲ್ಲ ಅಂತ.
1: ಈಗ ಪ್ರಮುಖವಾಗಿ ತೆಂಗು ಆಯ್ತು, ಭತ್ತ ಆಯ್ತು, ತೆಂಗು ಏನೋ ಬದುಗಳ ಮೇಲೆ ಹಾಕಿದ್ರ?
0: ಇಲ್ಲ, 40-40 ಬೈ ಅಂತ ಹಾಕಿದೀವಿ ಸರ್. ಅದರಲ್ಲಿ 40-40 ಬೈ ಹಾಕಿರೋದ್ರಿಂದ ಅದರಲ್ಲಿ ಎಳ್ಳೆನ ಅಡಿಕೆ ಗಿಡನು ಹಾಕಿದೀನಿ ಸರ್
1: ಮಧ್ಯದಲ್ಲಿ.
0: ಹಿಂಗೆ ಹಿಂಗ ಅಡ್ಡ ಎರಡು, ಹಿಂಗ ಉದ್ದ ಎರಡು, ಅದೇ ಪ್ಲಸ್ತರ ಹಾಕಿದೀನಿ ಸರ್. ಎಳ್ಳೆನ ಹಾಕಿರೋದ್ರಿಂದ ಎರಡು ಇಳುವರಿ ಬರುತ್ತೆ ಸರ್.
1: ಬರುತ್ತೆ ಇಳುವರಿ.
0: ಆದ್ರೆ ಸರ್ ಈಗೀಗ ತೆಂಗಿಗೆ ರೋಗ ಹೆಚ್ಚಾಗಿದೆ ಸರ್.
1: ತೆಂಗಿಗೆ ಅಂತ ಹೇಳ್ತೀರಾ ಅಡಿಕೆಗೆ?
0: ತೆಂಗಿಗೆ ಆಗಿದೆ, ಅಡಿಕೆಗೂ ಆಗಿದೆ.
1: ಈ ವರ್ಷನೂ ಸ್ವಲ್ಪ ಜಾಸ್ತಿ ಏನೋ ಮಳೆ ಜಾಸ್ತಿ.
0: ಹೌದೌದೌದು, ತೆಂಗಿನ್ಗೆ ಅಡಿಕೆಗಿಂತ ತೆಂಗೇ ಹಾಳಾಗ್ತಾ ಬರ್ತಾ ಇದೆ ಸರ್. ಬಹಳ ರೋಗ ಹಂಗೆ, ಬಡ್ಡೆಲ್ಲೆಲ್ಲ ಕಪ್ ಕಪ್ ಕಪ್ ಕಪ್ ಆಗೋದು, ಹಂಗೆ ಇಳುವರಿ ಕಮ್ಮಿ ಆಗೋದು, ಹಂಗೆ ಸಣ್ಣ ಆಗತ್ತುದಿ, ಆಮೇಲೆ ಹಂಗೆ ಸಮೇತ ಬಿದ್ದೋಗೋದು,
1: ಒಣಗೋಗಿ
0: ಬಿದ್ಬಿಡೋದು.
1: ಇದು ನಿಮ್ಗೆ ಕೃಷಿ ವಿಜ್ಞಾನ ಕೇಂದ್ರದವರಿಗೆ ಈ ಒಂದು
0: ಹೇಳಿದ್ದೆ ಸರ್, ಅವ್ರು ಮಾಡುವಂದ್ರು ಮಾಡಿದ್ರು ಅದೇನು ಉಪಯೋಗ ಆಗ್ತಿಲ್ಲ.
1: ಇಲಾಖೆಯಿಂದ, ಕೃಷಿ ಇಲಾಖೆ ಇಲ್ಲ ತೋಟಗಾರಿಕಾ
0: ಇಲಾಖೆಯಿಂದ ನಾನೆಲ್ಲ ಒಂದ್ ಲೀಸ್ಟೇ ಬರ್ಸ್ಕೊಂಡು ಅದೇ ತರನೇ ಔಷಧಿ ಎಲ್ಲಾನು
1: ಮಾಡಿದ್ದೆ,
0: ಬೇರಿಗೆಲ್ಲ ಔಷಧಿ ಕಟ್ಟಿದ್ದೆ, ಆದ್ರೂ ಅದೇನು ಉಪಯೋಗ ಆಗ್ಲಿಲ್ಲ.
1: ಅಂದ್ರೆ ನಿಮ್ಮ ತೋಟದಲ್ಲಿ ಅದು ಕೆಲಸ ಆಗ್ಲಿಲ್ಲ.
0: ಆಮೇಲೆ ಸರ್ ಒಂದ್ಸಲಿ ಕೇಳ್ರಿ, ಈ ರೋಗ ಅನ್ನೋದು ಒಂದ್ಸಲಿ ಸ್ವಲ್ಪ ಇದ್ದಾಗ ಏನಾದ್ರು ನೋಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಹೋಗೇ ಬಿಡುತ್ತೆ ಸರ್ ಅದು.
1: ಹೌದು ಹೌದು ಹೌದು, ಒಂದು ಸಲ ಅದನ್ನ ನೀವು ಬರೋಕ್ಕಿಂತ ಮೊದ್ಲೇ ಎಚ್ಚರ ವಹಿಸಬೇಕು,
0: ಸ್ವಲ್ಪ ಇದ್ದಾಗ ಎಚ್ಚರ ವಹಿಸಬೇಕು. ಯಾಕಂದ್ರೆ ಸರ್ ನನಗೀಗ ಈ ರೈತನ ಕೆಲಸದಲ್ಲಿ ನಾನು ಒಂದು 16ನೇ ವಯಸ್ಸಿಂದ ರೈತನ ಕೆಲಸಕ್ಕೆ ಬಂದಿರೋದ್ರಿಂದ ಈಗ ಹೆಚ್ಚು ಕಮ್ಮಿ
1: ಒಂದು 30 ವರ್ಷ
0: 29-30 ವರ್ಷ ಸರ್. ಈ ನನ್ನ ಪ್ರತಿಯೊಂದು ಸಾವಯವ ಕೃಷಿ ತರನೇ ನಾನು ಮಾಡ್ತಾ, ಎಲ್ಲ ಆದಷ್ಟು ಗೊಬ್ಬರ ಕಮ್ಮಿ ಮಾಡಿ, ಎಲ್ಲಾರು 3-3 ಟೈಮ್ ಗೊಬ್ಬರ ಹಾಕ್ತಾರೆ.
1: ಹಾಕೋದಿಲ್ಲ
0: ಸರ್ ನಾನು, 2 ಟೈಮ್ ಆದ್ರೆ ಅದರಲ್ಲೂ ಕಮ್ಮಿ
1: ಮತ್ತೆ ಅದರಲ್ಲೂ ಸಾವಯವ.
0: ಆಮೇಲೆ ಸೆಣಬು ಹಾಕ್ತೀನಿ ಸರ್, ಭತ್ತ ಕೊಯ್ದ ತಕ್ಷಣ ಟ್ಯಾಕ್ಟರ್ ಓಡಿಸಿ ಸೆಣಬ್ ಡೈಂಚ ಅಂತ ಬರುತ್ತೆ, ಅದ ಹಾಕ್ತೀನಿ. ಅದು ಹೆಚ್ಚು ಕಮ್ಮಿ ಇಷ್ಟಿಷ್ಟು ಬಂದಿರುತ್ತೆ, ಒಂದು ಆಳ ಎತ್ತರದ ಮೇಲೆ ಬಂದಿರುತ್ತೆ. ವರ್ಷನೂ ಹಾಕ್ತೀನಿ ಸರ್, ತೋಟಕ್ಕೆ ಭತ್ತಕ್ಕೆ ಪ್ರತಿಯೊಂದಕ್ಕೂ ಹಾಕ್ತೀನಿ ಸರ್. ಹಂಗಾಗಿ ಅದೊಂದಿಷ್ಟು ಗೊಬ್ಬರ ಆಗೋದ್ರಿಂದ ನಾನು ಗೊಬ್ಬರ ಸೀಮೆ ಗೊಬ್ಬರ ಬಹಳ ಕಮ್ಮಿ ಹಾಕ್ತೀನಿ ಸರ್. ಒಬ್ಬೊಬ್ರು 10 ಮೂಟೆ ಸೀಮೆ ಗೊಬ್ಬರ ಹಾಕ್ತಾರೆ, ನಾನು 3 ಮೂಟೆ ಹಾಕ್ತೀನಿ ಸರ್.
1: 10 ಮೂಟೆ ನೋಡಿ ಎಷ್ಟು ವ್ಯತ್ಯಾಸ ಇದೆ.
0: ಹೌದು ಸರ್, 10 ಮೂಟೆ ಹಾಕ್ತಾರೆ. ನಾನು ಕನಿಷ್ಠ ಅಂದ್ರೆ 8-9 ಈ ಮೂರಲ್ಲಿ ಫಾಲೋ ಮಾಡೋರು ಬಹಳ ಜನ ಇದ್ದಾರೆ. ನಾನು ಅಷ್ಟು ಮಾಡಲ್ಲ ಸರ್.
1: ಈಗ ಅವರು 10 ಮೂಟೆ ಹಾಕೋದು ನೋಡಿದಿರಾ, ನೀವು 3 ಮೂಟೆ ಹಾಕ್ತಾ ಇದ್ದೀರಾ, ಇಳುವರಿಯಲ್ಲಿ ಗುಣಮಟ್ಟದಲ್ಲಿ ಏನಾದ್ರೂ ವ್ಯತ್ಯಾಸ
0: ಸರ್? ಒಂದು, ಈ 3 ಮೂಟೆ ಗೊಬ್ಬರ ಕಮ್ಮಿ ರೋಗ. ಆಮೇಲೆ ಇಳುವರಿ ಅಷ್ಟೇ ಸರ್, ಅವ್ರದ್ದು ಬಹಳ ಚೆನ್ನಾಗಿ ಬಂದಿರುತ್ತೆ. ಜೋಳ ಆಗುತ್ತೆ, ಇಲ್ಲ ರೋಗ ಬರುತ್ತೆ, ಇಲ್ಲ ಸುಟ್ಟೋಗುತ್ತೆ ಬೆಂಕಿ ರೋಗ ಬಂದು. ನಮ್ದೇನಾಗಲ್ಲ, ರೋಗ ಕಮ್ಮಿ ಆಗುತ್ತೆ,

0: ಕರೆಕ್ಟ್ ಆಗಿ ಬೆಳೆ ಆಗುತ್ತೆ ಸರ್.
1: ಓಕೆ,
0: 25 ಕ್ವಿಂಟಲ್ ಭತ್ತ ಆಗುತ್ತೆ ಸರ್.
1: ತಗಲುವ ವೆಚ್ಚ ನೀವು ಕಡಿಮೆ ಮಾಡ್ತಾ ಇದ್ದೀರಾ? ಏನು ಈಗ ಕೃಷಿ ಚಟುವಟಿಕೆಗೆ ತಗಲುವ ವೆಚ್ಚ ಕಡಿಮೆ ಮಾಡ್ತಾ ಇದ್ದೀರಾ? ಏನು ನಮ್ಮ ರೈತರು ಇವತ್ತಿನ ಏನ್ ಹೇಳ್ತಾರೆ, ಖರ್ಚು ಜಾಸ್ತಿ ಆಯ್ತ್ರಿ, ನಮ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು.
0: ವ್ಯವಸಾಯ ಮಾಡೋನ್ ಹೆಂಗಿರ್ಬೇಕು ಗೊತ್ತ ಸರ್? ಮನೇಲಿ ಇರಬಾರ್ದು, ಗದ್ದೆ ಹತ್ರ ಇರ್ಬೇಕು, ಜಮೀನ್ ಹತ್ರ ಇರ್ಬೇಕು.
1: ಹೌದು,
0: ಬೆಳಿಗ್ಗೆ ಹೋದ್ರೆ ಸಂಜೆ ಹೆಂಗ್ ಬರಂಗಿರ್ಬೇಕು. ಆಮೇಲೆ ಅವನಿಗೆ ನಾನಾ ತರ ಇದು ಇರಬಾರ್ದು, ಗದ್ದೆನೆ ಅವ್ನ ಜೀವನ, ಗದ್ದೆನೆ ಅವ್ನ ಸಂಸಾರ ಅಂದ್ರೆ ಮಾತ್ರ ಸರ್.
1: ಮನೆ ಅಂದ್ರೆ ನೀವ್ ಹೇಳ್ತಾ ಇರೋದು ಆಳುಗಳಿಗೆ ಕೊಟ್ಟು
0: ಮಾಡಿಸ್ತಾರೆ,
1: ದಿನಗೂಲಿ ತರ ದುಡಿತಾರೆ ಆಳ್ ಅಂದ್ರೆ. ಅವ್ರು ಇಷ್ಟು
0: ಏನ್ ಮಾಡ್ತಾರೆ ಗೊತ್ತಾ ಸರ್? ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾರೆ. 2 ಗಂಟೆ ಮೇಲೆ 2 ನಿಮಿಷನೂ ಇರಲ್ಲ
1: ಸರ್. ಹೌದು,
0: ಯಾಕಂದ್ರೆ ಅವರಿಗೆ ಪೇಷನ್ಸ್ ಇರಲ್ಲ. ಅವ್ರಿಗೇನು ನಮ್ ಟೈಮ್ ಸರ್? ಗವರ್ಮೆಂಟ್ ಅಧಿಕಾರಿಗಳಾದ್ರು ಊಟಕ್ಕೆ ಹೋಗ್ದೇನೆ ಕೆಲಸ ಮಾಡ್ತಾರೆ. ರೈತನಲ್ಲಿ ಕೂಲಿಗೆ ಬರೋ ಜನ ಟೈಮ್ ಟೈಮ್ ಊಟ ಟೈಮ್ ಆದ್ಮೇಲೆ 1 ನಿಮಿಷನೂ ಇರಲ್ಲ ಸರ್. ಏನಾರ ಕೊಡ್ತೀಯ ಮಾಡ್ತೀನಿ, ಏನಾರ ಸೇರ್ಸ್ಕೊಡ್ತೀಯ ಮಾಡ್ತೀನಿ ಅಂತ ಹಿಂಗ್ ಮಾಡ್ತಾರೆ ಸರ್.
1: ಹಂಗಾದ್ರೆ ನೀವು ಹೇಳೋದು ಮನೆಯವರು ಅದರಲ್ಲಿ ತೊಡಗಿಸ್ಬೇಕು.
0: ಭಾಗ ತೊಡಗಿಸ್ಕೊಂಡ್ರೆ ಮಾತ್ರ
1: ಕೃಷಿ ಕೃಷಿ ಮತ್ತೆ ರೈತ
0: ರೈತ
1: ಇಲ್ಲ ಅಂದ್ರೆ ಇಲ್ಲ.
0: ಅವನು ಕಾಲಕ್ರಮೇಣ ಸಸಲ್ಪನೆ ಮಾರ್ತಾ ಸಾಲದ ಸುಳಿ ಸಿಲುಕಿ ಮುಂದೆ ಮುಂದೆ ಮುಂದೆ ಲಾಸ್ಟಿಗೆ ಮಾರ್ತಾ ಹೋಗ್ತಾನೆ.
1: ಅನುಭವ ನೀವು ನೋಡಿದೀರಾ?
0: ನೋಡಿದೀನಿ ಸರ್ ಬೇಕಾದಷ್ಟು. ಈಗ 45 ವರ್ಷ ನನಗೆ ಈ ತರ ಅನುಭವಗಳು ಸಾವಿರಾರು ನೋಡಿದೀನಿ. ಯಾಕಂದ್ರೆ ಈ ಜನನೇ ಹಂಗೆ ಸರ್. ಅದು ಸರ್ ಒಂದು ಅದಕ್ಕೆ ಎಷ್ಟಾಗುತ್ತೆ ಅಂದ್ರೆ ನಾವು ಅಲ್ಲಿ ಮಾಡೋದು ನಾವು ಊಟ ತಿಂಡಿ ನಮ್ ಸಂಸಾರಕ್ಕೆ ಆಗೋಷ್ಟು ಮಾತ್ರ ಭೂಮಿ ತಾಯಿ ಕೊಡ್ತಾಳೆ. ಇವ್ರೇನ್ ಮಾಡ್ತಾರೆ, ಅನೈತಿಕ ವ್ಯವಹಾರ ಚಟಗಳು ಇನ್ನೊಂದು ಮಾಡ್ತಾ ಹೋಗಿ ಇತ್ರ ಇದ್ರ ಕಡೆ ಗಮನ ಬಿಟ್ಟು ಇಲ್ಲಿ ಕೂಲಿ ಎಲ್ಲ ಮಾಡಿಸಿ ಕೂಲಿ ಕೊಟ್ಟು ಮಾಡಿಸಿ ಮಾಡಿದಾಗ ಅದು ಮೈ ಮೇಲೆ ಬರ್ತಾ ಹೋಗುತ್ತೆ ಸರ್. ವರ್ಷ ವರ್ಷ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಇದು ಇದೇ ಇರ್ದಂಗೆ ಇರ್ತೀವಿ.
1: ಖರ್ಚು ಜಾಸ್ತಿ ಹಾಕೋತಾ ಹೋಗ್ತದೆ,
0: ಖರ್ಚು ಜಾಸ್ತಿ ಆಗುತ್ತೆ, ಸಾಲನು ಜಾಸ್ತಿ ಆಗುತ್ತೆ. ರೈತ ಸಾಯೋದೇ ಇಲ್ಲಿ ಸರ್.
1: ಅದನ್ನ ನೀವು ಮನಗಂಡಿದ್ದೀರಿ?
0: ಹೌದೌದೌದು.
1: ಜೊತೆಗೆ ಈಗ ಈ ಒಂದು ತೆಂಗು ಅಡಿಕೆ ಭತ್ತ ಜೊತೆಗೆ ತರಕಾರಿ ಬೆಳೆ ಕೂಡ ಬೆಳಿತೀನಿ ಅಂತ ಹೇಳಿದ್ರಿ
0: ಸರ್. ಮೆಕ್ಕೆಜೋಳ ಬೆಳಿತಿದ್ದೆ ಸರ್.
1: ತರಕಾರಿ ಬೆಳೆ
0: ತರಕಾರಿ
1: ಮನೆಗೋಸ್ಕರ ಅಷ್ಟೇ.
0: ಅವರೇ ಒಂದ್ ಸ್ವಲ್ಪ ಬಿತ್ಕೊಳ್ಳೋದು, ಅಳಸಂದೆ ಒಂದ್ ಸ್ವಲ್ಪ ಬಿತ್ಕೊಳ್ಳೋದು, ಬೀನ್ಸ್ ಒಂದ್ ಸ್ವಲ್ಪ ಮನೆಗೆ ಸರ್.
1: ಮನೆಗಷ್ಟೇ?
0: ಮನೆಗಷ್ಟೇ ಸರ್.
1: ಮನೆಗೆ ಮತ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಗೆ ನಿಮ್ ಇಂಟ್ರೆಸ್ಟ್ಗೆ ಕೊಡಕ್ಕೆ
0: ಬಾಳೆ ಒಂದ್ 4 ಗುಣಿ ಹಿಂಗೆಲ್ಲ ಮನೆ ಸ್ವಲ್ಪ ಹಾಕೊಂಡಿದ್ದೀನಿ.
1: ಮೆಕ್ಕೆಜೋಳ ಬಂದ್ರೆ ಇದು ನೀರಾವರಿಯಲ್ಲಿ ಬೆಳಿತೀರಾ? ಏನು
0: ನೀರಾವರಿ? ಅದು ಅಡಿಕೆ ಗಿಡದಲ್ಲಿ ಸಣ್ಣ ಸಸಿ ಇದ್ದಾಗ 4 ಲೈನ್ ಮಾಡಿ ಕ್ಲೀನ್ ಆಗಿ ಹಸನ್ ಮಾಡಿ 4 ಲೈನ್ ಮಾಡಿ ಆ 4 ಲೈನ್ಗೆ ಬಿತ್ತಿದ್ರೆ ಚೆನ್ನಾಗಿ ಬರುತ್ತೆ ಸರ್. ಸಾಲ್ ಮಾಡಿ ಕಾಳುಗಳು ಬಿತ್ತಿ ಗೊಬ್ಬರ ಹಾಕಿ ಸಮ ಮಾಡ್ತಾರೆ ಕೊರಡಲ್ಲಿ. ಸಮ ಮಾಡಿದ್ರೆ ಬರುತ್ತೆ ಸರ್. ಅದು ಹುಟ್ಟಿ ಒಂದಿಷ್ಟ ಆದಾಗ ಮತ್ತೊಂದ್ಸಲ ಗೊಬ್ಬರ ಕೊಟ್ಟಿ ಮತ್ತೆ ಲ್ಯಾಡಿಸ್ ಅಂತ ಒಂದು ಔಷಧಿ ಬರುತ್ತೆ ಅದು ಹೊಡೆದು ಬಿಟ್ರೆ ಸಾಕು ಸರ್.
1: ಏನು ಬೇರೆ ಇದು ಮಾಡ್ಬೇಕಾಗಿ
0: ಏನ್ ಬೇಸಾಯನೇ ಬೇಡ ಸರ್. ಗೊಬ್ಬರ ಲ್ಯಾಡಿಸು ನೆಲ ಹಸನ ಮಾಡಿ ಬೀಜ ಹಾಕಿದ್ರೆ ಮೆಕ್ಕೆಜೋಳ ಬಂತು ಸರ್. ಮೆಕ್ಕೆಜೋಳದಂತ ಈಜಿ ಬೆಳೆ ಇನ್ನೊಂದಿಲ್ಲ ಸರ್.
1: ಈ ಕೊಯ್ಲಿಗೆ ಬಂದ್ರೆ ಯಾವ ರೀತಿಯಿಂದ ಏನು ಉಪಕರಣಗಳನ್ನ ಉಪಯೋಗಿಸ್ತಾ ಇದ್ದೀರೋ ಇಲ್ಲ ಮನುಷ್ಯರಿಂದನೇ ಅಂದ್ರೆ ಕೂಲಿ ಆಳುಗಳಿಂದ ನೀವು ಇದನ್ನ ಕೊಯ್ಲು ಮಾಡಿಸೋದು
0: ಸರ್? ಮಿಷಿನರಿಯಿಂದ ಸರ್.
1: ಮಿಷಿನರಿ
0: ಜನ ಸಿಗಲ್ಲ ಸರ್, ಆದ್ರೆ 2 ಪಟ್ಟಾಗುತ್ತೆ. ಇಲ್ಲಿ 100 ರೂಪಾಯಿ ಖರ್ಚಾದ್ರೆ ಮಿಷಿನರಿಲಿ ಈ ಜನದ ಕೈಲಿ 200 ರೂಪಾಯಿ ಆಗುತ್ತೆ.
1: ಅಂದ್ರೆ ಕೃಷಿಯಲ್ಲಿ ಯಾಂತ್ರೀಕರಣ ಕೂಡ ಮುಖ್ಯ ಇದೆ ಅಂತ ಹೇಳ್ತೀರಾ?
0: ಈಗ
1: ಈಗ ಸದ್ಯದ ಒಂದು ಪರಿಸ್ಥಿತಿ ನೋಡ್ಕೊಂಡಾಗ
0: ಸರ್ ಅದಿಲ್ಲ ಅಂದ್ರೆ ಮಾಡಕ್ಕೆ ಆಗಲ್ಲ. ಔಷಧಿಗಳು ಯಂತ್ರಗಳು ಇವೆಲ್ಲ ಉಪಯೋಗಿಸ್ತಿ ಹೋದ್ರೆ ಮಾಡಕ್ಕೆ ಆಗಲ್ಲ ಸರ್.
1: ಭತ್ತ ಕಟಾವಿಗೆ ಇದು ಕೂಡ ಮಷಿನ್ ಇಂದನೇ ಯಾಂತ್ರೀಕರಣ.
0: ಅಡಿಕೆ ಇದು ಲೋಟಿ ಅಂತ ಬರುತ್ತೆ ಸರ್, ಅದ್ರಲ್ಲಿ ಕೊಯ್ಕೊಳ್ಳೋದು ಜನ ಸಿಕ್ಕದಾಗ ಜನದ ಹತ್ರ ಇಲ್ಲ ಟೈಮಲ್ಲಿ ಮಿಷಿನ್ ಹಾಕಿಸ್ತೀವಿ ಸರ್. ಅದು ಮಿಷಿನೇ ಸರ್.
1: ತೆಂಗು ಹಿಂಗೆ
0: ತೆಂಗು ಸರ್ ನಾವೇ
1: ನೀವೇ ಹತ್ತಿರ
0: ಹತ್ತುತ್ತಿದ್ದೆ, ಈಗ ಒಂದ್ ಸ್ವಲ್ಪ
1: ಆರೋಗ್ಯದ ಸಮಸ್ಯೆ
0: ಆಗಿರೋದ್ರಿಂದ ಈಗ ಜನಕ್ಕೆ ಕೇಳಿ ಕಿಳಿಸಿ ಹಾಕ್ತೀನಿ ಸರ್ ಮನೆಗೆ, ಕೊಬ್ಬರಿ ಮಾಡಿ ಮಾರುತ್ತೀನಿ ಸರ್.
1: ಓಕೆ, ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಮೆಕ್ಕೆಜೋಳ ಎಲ್ಲಿ ಮಾರಾಟ ಮಾಡ್ತೀರಾ
0: ಸರ್? ಮೆಕ್ಕೆಜೋಳ ನಾವು ಅಲ್ಲೇ ಮನೆ ಹತ್ರ
1: ಬಂದ್ಬಿಡ್ತಾರೆ.
0: ಆಮೇಲೆ ಈ ಹಸುಗಳಿಗೆ ನನಗೆ 2 ಕ್ವಿಂಟಲ್ ಕೊಡು ಅಂತ

0: ರೈತರು ಕೇಳ್ತಾರೆ
1: ಕೇಳ್ತಾರೆ ಸರ್. ಈಗ ಯಾರು ಮೆಕ್ಕೆಜೋಳ ಕಮ್ಮಿ ಇಲ್ಲ ನಮ್ ಕಡೆ ಬೆಳೆಯೋದು ಕಮ್ಮಿ.
0: ಹೌದು ಹೌದು.
1: ನಾವೇನ್ ಗೊತ್ತರ ಈ ಅಡಿಕೆ ಹಾಕಿರೋದ್ರಿಂದ ಅಡಿಕೆ
0: ಉಪಬೆಳೆ ತಗೊಳ್ಬೇಕಂತ
1: ಪರಿಹಾರ ಬೆಳೆ ಅಂತೇಳಿ
0: ಉಪಬೆಳೆ ತಗೊಳ್ಬೇಕಂತ ಹೇಳಿ ನೀವು ಇದು ಮೆಕ್ಕೆಜೋಳನ ಬೆಳ್ಕೊಳ್ತಾ
1: ಇದ್ದೀರಾ? ಮೆಕ್ಕೆಜೋಳ, ಅಳಸಂದೆ, ಇದು ಅವರೆ ಇಂತವೆಲ್ಲ ಬೆಳ್ಕಂತೀನಿ ಸರ್.
0: ಈ ಅಡಿಕೆ ಒಂದು ಇದು ಸಂಸ್ಕರಣೆ ವಿಧಾನಕ್ಕೆ ಬಂದ್ರೆ ಹೆಂಗೆ ಸರ್ ಅದು?
1: ಸರ್ ಮೊದಲು ಅಡಿಕೆ ಒಂದು ತಿಂಗಳು 35 ದಿನ ಇಲ್ಲ 40 ದಿನದಲ್ಲಿ ಕೊಯ್ಬೇಕು ಸರ್. ಅದು ಕೊಯ್ದಾದ್ಮೇಲೆ ತಗೊಂಡೋಗಿ ಜನ ಸಿಕ್ಕರು ಜನದಲ್ಲಿ ಸುಲಿಸ್ಕೋಬಹುದು, ಇಲ್ಲ ಅಂದ್ರೆ ಮಿಷಿನರಿಗೆ ಹಾಕೋಬಹುದು. ಅದು ಆದ್ಮೇಲೆ ಸುಲಿತಾರೆ, ಸುಲಿದ್ರೆ ಅದು ಬೇಯಿಸೋದು, ಬೇಯಿಸಿ 8 ರಿಂದ 10 ದಿನ
0: ಒಣಗಿಸ್ಬೇಕು. ಅಂದ್ರೆ ಈಗ ಕೆಲವೊಂದು ಇದರಲ್ಲಿ ಡ್ರೈಯರ್ಸ್ ಅಂತ ಹೇಳಿ ಬರ್ತಲ್ಲ
1: ಸರ್,
0: ಅಡಿಕೆ
1: ಸರ್ ಅದು ಸಕ್ಸಸ್ ಕಮ್ಮಿ ಸರ್.
0: ಏನಿದ್ರು ನಮ್ಮ
1: ನೈಸರ್ಗಿಕವಾಗಿ ಡ್ರೈಯರ್ ಏನ್ ಗೊತ್ತರ ಸರ್ ಏನೋ ತಕ್ಕ ಮಟ್ಟಿಗೆ
0: ಅಂದ್ರೆ ವಾತಾವರಣದಲ್ಲಿ ಜಾಸ್ತಿ
1: ಆದಾಗ ಅವಾಗ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಅದು ಬಿಟ್ರೆ ಎಲ್ಲಾ ಟೈಮ್ ಅಲ್ಲಿ ಅದು ಉಪಯೋಗಿಸಕ್ ಆಗದೇ ಇಲ್ಲ.
0: ಆಗೋದಿಲ್ಲ
1: ಸರ್. ಪ್ರಕೃತಿ ಮುಂದೆ ಯಾ ಯಂತ್ರೋಪಕರಣನು ನಡೆಯಲ್ಲ ಸರ್.
0: ಅದು ನಿಜ. ಈಗ ಪ್ರಕೃತಿ ಮುಂದೆ ಜಾಸ್ತಿ ಈಗ ಜಾಸ್ತಿ ಮಳೆ ಆದ್ರೂ ನಾವು ಅದು ಏನು ಏನು ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ಮುನ್ನೆಚ್ಚರಿಕೆ ವಹಿಸಬಹುದು.
1: ಮುನ್ನೆಚ್ಚರಿಕೆ ವಹಿಸಬಹುದು. ಆದ್ರೆ ಸರ್ ಈ ಸೂರ್ಯ ಬಿಸಿಲು
0: ಬಿಸಿಲು
1: ಅದ್ರ ಮುಂದೆ
0: ಯಾವ್ದು ಇಲ್ಲ,
1: ಯಾವ್ದು ಇಲ್ಲ ಸರ್. ಅಡಿಕೆ ಅಡಿಕೆ ಬಿಸಿಲೇ ಮೇನು ಸರ್,
0: ಮುಖ್ಯವಾಗಿ ಬಿಸಿಲೇ. ಮಾರಾಟದ ಈಗ ವ್ಯವಸ್ಥೆಗೆ ಬಂದ್ರೆ
1: ಇಲ್ಲಿ ಭದ್ರಾವತಿ RMC ಬಿಡಬಹುದು. ಆಮೇಲೆ ಅಲ್ಲಿ
0: ಹೇಗೆ ನೀವು ಈಗ ಮಾರಾಟ ಮಾಡ್ಬೇಕಂದ್ರೆ ರೇಟ್ ತಿಳ್ಕೊಂತೀರಾ?
1: ಆನ್ಲೈನ್ ಅಲ್ಲಿ ಬರುತ್ತೆ,
0: ನಿಮಗೆ ಇದು ಮೆಸೇಜ್ ಬರುತ್ತೆ,
1: ಮೆಸೇಜ್ ಬರುತ್ತೆ, ಡೈಲಿ
0: ಡೈಲಿ ಮೆಸೇಜ್ ಬರುತ್ತೆ.
1: ನೋಡ್ತೀವಿ, ನೋಡ್ಕೊಂಡು ಬಂದ್ರೆ ಊರಲ್ಲೇ ಬಂದ್ರೆ ಊರಲ್ಲೇ ಕೊಡ್ತೀವಿ, ಇಲ್ಲ ಅಂದ್ರೆ RMC ತಗೊಂಡಾಗ
0: ಭದ್ರಾವತಿ.
1: ಭದ್ರಾವತಿ
0: ಈಗ ರೇಟ್ ಜಾಸ್ತಿ ಇರೋಕ ಅಂತ ಪ್ಲೇಸ್ ಅಲ್ಲಿ ತಗೊಂಡ್ ಹೋಗ್ತೀರಾ?
1: ಇಲ್ಲ
0: ಸಪೋಸ್ ಆತರ ಏನಾದ್ರೂ ಅಂದ್ರೆ ನಮ್ಗೆ ಇನ್ನು ಸ್ವಲ್ಪ ಎಲ್ಲೋ ಶಿವಮೊಗ್ಗದಲ್ಲೋ ಅಥವಾ ಸಾಗರದಲ್ಲೋ
1: ಅಂತೀವಿ ಸರ್, ಅಲ್ಲಿ ಐತೆ ಅಂತ ಹೋಗ್ತೀವಿ, ಇಲ್ಲಿಂದ ತಗೊಂಡೋಗಂಟ ಅಲ್ಲಂಗ ಅಂತಾರೆ. ಅಲ್ಲೋ ತಗೊಂಡೋಗ್ನ ನಿನ್ ಇದು ಅಂತ ಕ್ವಾಲಿಟಿ ಇಲ್ಲ, ಇನ್ನು ಇಲ್ಲಿಕ್ಕಿಂತ 100 ರೂಪಾಯಿ ಕಮ್ಮಿ ಕೇಳ್ತಾರೆ ಹೊರತು ಅಲ್ಲೇನ್ ಜಾಸ್ತಿ ಕೇಳಲ್ಲ ಸರ್, ನನ್ನ ಅನುಭವ.
0: ವೆಚ್ಚ ಖರ್ಚು ವೆಚ್ಚ ಎಷ್ಟು ಬರ್ತದೆ ಅಂತ ಹೇಳ್ತೀರಿ ಈಗ ಈ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾರ್ಕೆಟ್ ಮಾಡ್ಬೇಕಂದ್ರೆ?
1: ಮಾರ್ಕೆಟ್ ಏನಿಲ್ಲ ಸರ್,
0: ಖರ್ಚು ಅಂದ್ರೆ ಟ್ರಾನ್ಸ್ಪೋರ್ಟ್ ಅದರ ಸಾಗಾಣಿಕೆ ವೆಚ್ಚ
1: ಇದಾವೆ ಸರ್.
0: ನಿಮ್ದೆ
1: ಅದರಲ್ಲಿ ಎರ್ಕೊಂಡು ಹೋಗ್ತಿವಿ, RMC ವಾರ್ಡಿಗೆ ಹಾಕ್ತಿವಿ, ಅವ್ರು ನಮ್ಮ ಅಕೌಂಟಿಗೆ ಹಾಕ್ತಾರೆ, ಹಿಂಗಾಗುತ್ತೆ ಸರ್. ಒಂದೊಂದ್ಸಲಿ ಅಲ್ಲೇ ಬಂದ್ಬಿಡ್ತಾರೆ, ಒಂದೊಂದ್ಸಲಿ ಇಲ್ಲೇ 100 ರೂಪಾಯಿ 500 ರೂಪಾಯಿ ಜಾಸ್ತಿ ಕೇಳಿದಾಗ ಅಲ್ಲಿ ಇಲ್ಲೇ ಕೊಟ್ಟು ಬಿಡ್ತೀವಿ, ಇಲ್ಲೇನಾದ್ರು ಕಮ್ಮಿ ಕೇಳಿದಾಗ ಅಲ್ಲಿ ಕೊಡ್ತೀವಿ ಸರ್.
0: ಯುವಕರಿಗೆ ಯುವ ರೈತರಿಗೆ ನಿಮ್ಮ ಒಂದು ಕಿವಿ ಮಾತಾಗಿ ಕೃಷಿ ಬಗ್ಗೆ, ಕೃಷಿ ಅವಲಂಬಿತ ಚಟುವಟಿಕೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್?
1: ಸರ್ ನಾನು ಹೇಳೋದು ಒಂದೇ ಮಾತು, ಈ ಕೃಷಿ ಮಾಡೋನು ಬೇರೆ ಏನು ಬೇರೆ
0: ವ್ಯವಹಾರ ಮಾಡಬಾರ್ದು. ಬೇರೆ ಬೇರೆ ಏನು ವ್ಯವಹಾರ ಅಂದ್ರೆ ಇದು ಮೊದಲು ಆದ್ಯತೆ ಕೊಡಬೇಕು ಕೃಷಿಗೆ, ಕೃಷಿಗೆ ಕೊಡಬೇಕು.
1: ಮೊದಲು ನಮ್ದು ಗದ್ದೆ ಜಮೀನು ಅಂತ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ಹೋಗಿ ಅಲ್ಲಿದ್ದು ನಾವು ಆದಷ್ಟು ನಮ್ ಕೈಯಿಂದ ಕೆಲಸ ಮಾಡಿ ಮಾಡಿದ್ರೆ ಅಲ್ಲೇನಾರ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲಾ ಕೂಲಿ ಯಂತ್ರ ಅದು ಇದು ಅಂದ್ರೆ ಅಷ್ಟಕ್ಕಷ್ಟೇ ಸರ್, ಅದ ಹಳೆ ಅಂತ ನನ್ನ ಅನುಭವ ಸರ್. ಒಂದು 30 ವರ್ಷ ಜೀವನದಲ್ಲಿ ನಮ್ಮ ತಂದೆ ಇಲ್ಲದ ಇದ್ರಲ್ಲಿ ನಾನು 15 ವರ್ಷ ಹುಡುಗ ಇದ್ದಾಗ್ಲೇ ನಮ್ ತಂದೆ ತೀರೋಗಿದ್ರು,
0: ಅವಾಗ್ಲೇನೆ ನೀವು ಕೃಷಿಗೆ ಬಂದ್ಬಿಟ್ಟಿದ್ದೀರಿ.
1: ಹೌದು ಹೌದು ಸರ್. ಅವ ಅನ್ನು ಅಂತ ಈಗೊಂದು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್, ಬೇರೆ ಯಾರ ಹತ್ರ ಏನಿಲ್ಲ, ನಾನು ನಾನೇ ಒಂದು ದಿನ ಮಾಡೋ ಕೆಲಸ 4 ದಿನ ಮಾಡಿದೀನಿ ಸರ್ ನಾನು ಸಣ್ಣ.
0: ಹೌದು ಹೌದು. ಯಾಕಂತಂದ್ರೆ ಈಗ ಆಳುಗಳ ಒಂದು ಲಭ್ಯತೆ ಇಲ್ಲದೆ ಇದ್ದಾಗ ಆ ಕೃಷಿ ಚಟುವಟಿಕೆಯನ್ನ ಮಾಡ್ಲೇಬೇಕು, ಮುಗಿಸ್ಲೇಬೇಕು. ಆ ಒಂದು ಸಂದರ್ಭ
1: ಜಮೀನು 1-3 ಕಿಲೋಮೀಟರ್ ದೂರ
0: ಅರ್ಧಕ್ಕೂ ಕೂಡ ಬಿಡೋದಿಲ್ಲ. ಈಗ ಬಿಡೋ ಆಗಿಲ್ಲ. ಈಗ ಸಪೋಸ್ ನೀವು ಇವತ್ತು ಶುರು ಮಾಡಿದೀರಾ, ಇನ್ನು ಮುಗಿಲಿಲ್ಲ ಅಂದ್ರೆ ಅರ್ಧಕ್ಕೆ ಬಿಟ್ಟು ಹೋಗಕ್ ಆಗಲ್ಲ, ಅದು ಮುಗಿಸ್ಲೇಬೇಕು. ಸೊ ಹಾಗಾಗಿ ನೀವು 3-4 ದಿವಸ ತಗೊಂಡಿದ್ದೀರಿ. ಸೊ ಒಳ್ಳೆ ಒಳ್ಳೆ ಒಂದು ಅನುಭವ ನಮ್ಮ ರೈತ ಬಾಂಧವರಿಗೆ ಹೇಳಿದ್ರಿ. ಯಾಕಂತಂತಂದ್ರೆ ಈಗ ಹಾಳು ಮಾಡೋದು ಹಾಳು ಅಥವಾ ಹಾಳು ಮಾಡೋದು ಇದ್ ಬೇರೆ ಅಂತ ಹೇಳೋ ಒಂದು ಸಂದೇಶ ಕೂಡ ನೀವು ಕಳಿಸಿದ್ರಿ. ಜೊತೆಗೆ ಕೃಷಿಯಲ್ಲೇ ಏನು ಈಗ ತೊಡಗಿಸ್ಕೋಬೇಕು, ಅದರ 100%

0: ಪ್ರತಿಶತಷ್ಟು ನೀವು ಶ್ರದ್ಧೆಯಿಂದ ಮಾಡಿದಾದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದು, ಯಾವುದೇ ರೀತಿಯ ನಷ್ಟ ಆಗದೆ ಇರತಕ್ಕಂತ ಒಂದು ಪರಿಸ್ಥಿತಿ ಬರ್ತದೆ ಅಂತ ಕೂಡ ಹೇಳಿದಿರಿ.
1: ನೂರಕ್ಕೆ ನೂರು ಸತ್ಯ ಸರ್. ಯಾವುದೇ ಕಾರಣಕ್ಕೂ ಅವನು ಪ್ರಾಮಾಣಿಕವಾಗಿ ರೈತನ ಕೆಲಸ ಮಾಡ್ಕೊಂಡಿದ್ರೆ, ಅನೈತಿಕವಾಗಿ ದುಶ್ಚಟಗಳು ಇಲ್ದೇನೆ ಇದ್ರೆ, ಸತ್ಯವಾಗ್ಲೂ ಅವ್ರ ಮನೆ ಸಂಸಾರ ಆಫೀಸರ್ಕಿಂತ ಕಮ್ಮಿ ಇಲ್ಲ,
0: ಕಮ್ಮಿ ಇಲ್ಲ ಅಂತ ಹೇಳ್ತೀರಾ. ಧನ್ಯವಾದ ಸರ್. ಇದುವರೆಗೆ ತಾವು ನಮ್ಮ ರೈತಾಪಿ ವರ್ಗದವರಿಗೆ ಒಂದು ಕೃಷಿ ಚಟುವಟಿಕೆಗಳ ತಮ್ಮ ಅನುಭವ, ಸ್ವಂತ ಅನುಭವ ಏನು, ಸಣ್ಣ ವಯಸ್ಸಿನ ಚಿಕ್ಕ ವಯಸ್ಸಿನಿಂದ ತಾವು ಅದರಲ್ಲಿ ತೊಡಗಿಸಿಕೊಂಡು ಮುಂದುವರೆಸಿದೀರಾ, ನಿಮ್ಮ ಜೀವನ ಇನ್ನೂ ಹಸನಾಗಲಿ ಅಂತ ಹೇಳ್ಬಿಟ್ಟು ನಾವು ಈ ಕೃಷಿ ಒಂದು ವೃತ್ತಿಯಲ್ಲಿ ಹಸನಾಗಲಿ ಅಂತ ಹೇಳಿ ಕೂಡ ನಾವು ಕೂಡ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಹಾರೈಸುತ್ತಾ ಇಲ್ಲಿಯವರೆಗೆ ನೀವು ಬಂದು ನಮ್ಮ ಕೇಳುಗರಿಗೆ, ರೈತಾಪಿ ವರ್ಗದವರಿಗೆ, ರೈತ ಮಹಿಳೆಯರಿಗೆ ಮತ್ತೆ ಕೃಷಿಕರಿಗೆ, ಅದರಲ್ಲಿ ಯುವಕರಿಗೆ ಯುವತಿಯರಿಗೆ ತಾವು ಸಲಹೆ ರೂಪದಲ್ಲಿ ಮಾಹಿತಿ ನೀಡಿದಕ್ಕೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮತ್ತೊಮ್ಮೆ ತಮಗೆ ಧನ್ಯವಾದ. ನಮಸ್ಕಾರ ಸರ್.
2: ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಭದ್ರಾವತಿ ತಾಲೂಕು ದೇವನರಸೀಪುರ ಗ್ರಾಮದ ರೈತರಾದ ಶ್ರೀ ರವಿಕುಮಾರ್ DY ಅವರೊಂದಿಗೆ ಅವರ ಕೃಷಿ ಅನುಭವಗಳ ಕುರಿತ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ SM ಸುಧಾಕರ್. ಇದೀಗ ಪರಿಸರ ಗೀತೆ.

0: ಪ್ರತಿಮಾ ತೊಂದರೆ ಇದುವರೆಗೂ ಪರಿಸರ ಗೀತೆಯನ್ನ ಕೇಳಿದ್ರಿ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ಅವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
0: ರೈತ ಬಂಧುವರ ಇದಾಗಿತ್ತು ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಬಾಳೆ ಕೃಷಿ ಅನುಭವ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ ಭಟ್ಟ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಕೇಳಲಿದ್ದೀರಿ. ಹಾಗಿದ್ರೆ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ರೈತ ಬಾಂಧವರೇ. ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
2: ಮಹಿಳೆ ಜೀವನದ ನಿರೂಪಕಿ,
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
4: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ. ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್ ಇಂಗ್ಲೆಂಡ್ ವಿರುದ್ಧ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ. ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ದಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನು ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಕ್ಸಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ 3 ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಕೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆಯ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ದತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4-12 ನಡೆಯಲಿದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನಯನಾ ಕಂಚಿನ ಪದಕ ಗೆದ್ದರೆ ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ.

0: ಮಹಿಳಾ ಟೆಸ್ಟ್ ಕ್ರಿಕೆಟ್ ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.
1: ಆಕಾಶವಾಣಿ ಬೆಂಗಳೂರು.

ಸಮಯ 7:45 20 ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದೀಗ ಹೆಮ್ಮೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಖೂನ್ ಬರಿ ಮಾಂಗ್ ಚಿತ್ರದ ಗೀತೆಯನ್ನ ಕೇಳಿ ಸಾಧನ ಸರ್ಗಂ ಸೋನಾಲಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿದೆ. ಇಂಡಿವರ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಆಲಿಸ್ತಾ ಇದ್ದೀರಿ. ಮುಂದಿನ ಗೀತೆ ಚೋರಿ ಚೋರಿ ಚಿತ್ರದ್ದು. ಕೆಳಗೆ ನಮ್ಮ ಗಂಧರ್ವ ಗಾಯಕಿ ಎಸ್ ಜಾನಕಿ ಅವರು, ಅವರಿಗೆ ಲತಾ ಮಂಗೇಶ್ಕರ್ ಅವರ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಅಂತೆ. ಲತಾ ಮಂಗೇಶ್ಕರ್ ಅವರೇ ಅಂದ್ರೂ ಕೂಡ ಅವರಿಗೆ ತುಂಬಾ ಇಷ್ಟ ಅಂತೆ. ಹಾಗೆಯೇ ಅವರು ಅವರ ಹಾಡುಗಳನ್ನು ತುಂಬಾ ಹೇಳ್ತಾ ಇದ್ರಂತೆ. ಹಾಗೆ ಅವರು ಆಡಿಷನ್ಗೆ ಏನು AVM ಸ್ಟುಡಿಯೋಗೆ ಹೋದ್ರಲ್ಲ, ಆಗ ಅವರು ನಾನೀಗ ಏನು ಹಾಕ್ತಾ ಇದ್ದೀನಲ್ಲ ಆ ಹಾಡು ಸಿಕ್ಕ ಬಲ್ಲುಮ ಅನ್ನೋ ಹಾಡು, ಆ ಹಾಡನ್ನ ಹಾಡಿ ಅವರು ಶ್ರೇಷ್ಠ ಗಾಯಕಿ ಅಂತ ಅನ್ನಿಸ್ಕೊಂಡ್ರಂತೆ. ಹಾಗಾಗಿ ಇದೀಗ ಲತಾ ಮಂಗೇಶ್ಕರ್ ಅವರ ಕಂಠದಲ್ಲಿ ಚೋರಿ ಚೋರಿ ಚಿತ್ರದ ಗೀತೆ, ಹಜರತ್ ಜೈಪುರಿ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತವಿದೆ.

ಚಿತ್ರ ಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರಿ. ಇದೀಗ ಕೇಳಿದ್ರೆ ಹಿಂದಿ ಚಿತ್ರಗೀತೆಗಳ ಕಡೆಯದಾಗಿ ಕೇಳೋಣ. ಎಸ್ ಜಾನಕಿ ಅವರೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಹಾಡಿರುವ ಹಂಸೆ ಹೇ ಮುಕಾಬ್ಲಾ ಚಿತ್ರದ ಗೀತೆ. ಪಿ ಎಲ್ ಸಂತೋಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕೆಲವರೇ ಹಿಂದಿ ಚಿತ್ರಗೀತೆಗಳನ್ನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಆಲಿಸಿದ್ರಿ. ಇದೀಗ ಸಮಯ 8:01:20. ಹಾಗಿದ್ರೆ ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ವಿವಿಧ ಕಲಾವಿದರೊಂದಿಗೆ ಹಾಡಿರುವ ಗೀತೆಗಳನ್ನ ಆಲಿಸೋಣ. ಪ್ರಾರಂಭದ ಗೀತೆಯನ್ನು ಕೇಳಿ, ಕಿಂದರಿ ಜೋಗಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಎಸ್ ಜಾನಕಿ ಅವರು ಹಾಡಿದ್ದಾರೆ.

ಇದರಲ್ಲಿ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರಿ. ಸಮಯ 8:13. ಹಾಗೆ ಕೇಳಿದ್ರೆ ಈ ದಿನ ವಿಶೇಷತೆ ಏನು ಅಂತ ಹೇಳಿದೆ, ಏನು ವಿಶೇಷ ಅಂತ ಹೇಳೋ ಹಾಗಿಲ್ಲ. ಕತಾರ್ನ ಪಿತಾಮಹ ಅಂತ ಅನ್ನಿಸ್ಕೊಂಡಂತಹ ಅನಿಲ್ ಅವರ ಗೌರವಾರ್ಥವಾಗಿ ಇವತ್ತು ಭಾರತ ಒಂದು ದಿನದ ರಾಷ್ಟ್ರೀಯ ಶೋಕಾಚರಣೆಯನ್ನ ಘೋಷಣೆ ಮಾಡಿದೆ. ಹಾಗಾಗಿ ಆಚರಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಲೆಜೆಂಡರಿ ಸಿಂಗರ್ ಎಸ್ ಜಾನಕಿ ಅವರ ಮನೆಯನ್ನು ನಿಧನರಾಗಿದ್ದಲ್ವ, ಹಾಗಾಗಿ ಅವರ ಒಂದು ಸ್ಮರಣೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಅವರ ಎಂತ ಹೇಳ್ತೀವಿ, ಅಸಂಖ್ಯಾತ ಹಾಡುಗಳು ಅಂದ್ರೆ 48,000 ಹಾಡುಗಳನ್ನ ಹಾಡಿದ್ರೂ ಕೂಡ ಕನ್ನಡದಲ್ಲಿ ನಮ್ಗೆ ನಿಖರವಾಗಿ ಸಂಖ್ಯೆಗಳು ಗೊತ್ತಾಗಿಲ್ಲ. ಆದರೆ ಅವರು ಹಾಡಿರುವ ಹಾಡುಗಳ ಭಂಡಾರವೇ ಇದೆ. ಹಾಗಾಗಿ ಆ ಹಾಡುಗಳಲ್ಲಿ ಆಯ್ದು ಹಾಡುಗಳನ್ನ ಹಾಕ್ತಾ ಇದ್ದೀವಿ. ಹಾಗಾಗಿ ಮುಂದಿನ ಗೀತೆಯನ್ನ ಕೇಳೋದಕ್ಕೆ ಮುನ್ನ ಸಂದೇಶಗಳಷ್ಟು ನೋಡುವಂತೆ ಪ್ರಶಾಂತ್ ಆರ್ ಶೆಟ್ಟರ್ ಅವರು ಕಳಿಸ್ತಾರೆ ಭದ್ರಾವತಿಯಿಂದ. ಓಂ ಶಾಂತಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗಿ ಎಲ್ಲರೂ ಈ ದಿವಸ ಶೋಕಾಚರಣೆ ಕೂಡ ಮಾಡಿದ್ವಿ. ಹಾಗೆ ಮುಂದಿನ ಸಂದೇಶವನ್ನ ನೋಡೋಣ. ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಕಳಿಸ್ತಾರೆ. ಶುಭ ನಮಸ್ಕಾರಗಳು ಅಂತ ಹೇಳ್ತಾರೆ. ಹಾಗೆ ಮಂಜುಳಾ ಸುರೇಶ್ ಹರ್ಷ ಶ್ಯಾಮ ಅಗ್ಬಿ ಹೆಚ್ಚರಿಸ್ತೆ ಭದ್ರಾವತಿಯಿಂದ ಕಳಿಸ್ತಾರೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಅಪರೂಪದ ಸುಂದರ ಗೀತೆ ಪ್ರಸಾರ ಮಾಡಿದ, ನಿಮಗೂ ನಿಲಿಯಕ್ಕೂ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಂಜೆ ಪ್ರಸಾರ ಮಾಡಿದ್ದನ್ನು ನೆನೆಸ್ಕೋತಾ ಇದ್ದಾರೆ. ಹಾಗೆ ಇನ್ನೊಂದು ಸಂದೇಶ ಯಾರಿಂದ ಬರ್ತಿದೆ, ಸಲ್ಮಾನ್ ಟೀಚರ್ ತರ

ಬೆಳಕಿನಿಂದ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಏನಾಗಿರಬಹುದು ನೋಡೋಣ. ಹಾಗೆ ಹಂಪಣ್ಣವರು ನ್ಯಾಮತಿಯಿಂದ ಕಳಿಸ್ತಾರೆ. ಇನ್ನೂ ಕೃಷಿ ರಂಗದಲ್ಲಿ ಪ್ರಗತಿಪರ ರೈತ ರವಿ ಅವರಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಅವರು ಹೇಳಿದಂತೆ ರೈತ ಬುದ್ಧಿವಂತಿಕೆಯಿಂದ ಕಷ್ಟಪಟ್ಟು ದುಡಿದರೆ ಕೃಷಿಯಲ್ಲಿ ಆದಾಯ ಗಳಿಸಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಸುಭಾನ್ ಕೊರಿಯವರು ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಮಾಹಿತಿ ಜೊತೆಗೆ ಉತ್ತಮವಾದ ಹಿಂದಿ ಹಾಡುಗಳು ಮೇಡಮ್, ಧನ್ಯವಾದಗಳು ತಮಗೆ ಅಂತ ಹೇಳಿದ್ರೆ ಆಕಾಶವಾಣಿ ಭದ್ರಾವತಿಯ ನೆಚ್ಚಿನ ನಿರೂಪಕಿ ವಿದ್ಯಾ ಕಾರಂತ್ ಅವರಿಗೆ ನಿಮ್ಮ ನಿರೂಪಣೆ ಯಾಕೋ ತುಂಬಾ ಕಷ್ಟಪಟ್ಟು ಹೇಳ್ತಾ ಇರೋ ಹಾಗಿದೆ, ಸರಳವಾಗಿ ಹೇಳೋದ್ರ ಬದಲು ಒದ್ದಾಡ್ತಾ ಇದ್ದೀರಿ, ದಯವಿಟ್ಟು ಸರಿಪಡಿಸಿಕೊಳ್ಳಿ ಅಂತಾರೆ. ಯಾಕೆ ನಿಮ್ಗೆ ಹಾಗೆ ಅನ್ನಿಸ್ತು, ಸರಿಯ ನೀವು ಕೂಡ ಕೇಳಿಲ್ಲ ಅನ್ಸುತ್ತೆ. ಇವತ್ತು ನಾವು ಹೇಳಿದ್ವಿ ಶೋಕಾಚರಣೆ ಕೂಡ ಮಾಡ್ತಾ ಇದೀವಿ, ಹಾಗಾಗಿ ಸ್ವಲ್ಪ ತಗ್ಗಿದ ದನಿಯಲ್ಲಿ ಮಾಡ್ತಾ ಇರಬಹುದು. ಕೇಳಿಸ್ಕೊಳ್ಳಿ ಮುಂದಿನ ಕಾರ್ಯಕ್ರಮಗಳನ್ನು. ಹಾಗೆ ವಿದ್ಯಾ ಮೇಡಮ್ ಕಾಫಿ ಅಂತ ಹಾಗೆ ಯಾರ್ಯಾರು ಅದನ್ನು ಕಳಿಸ್ತೇವ್ರು ಯಾರು ಅಂದ್ರೆ ಗಂಗಾಧರೇಶ್ ಬಿಜಿ ಹೊಸಮನಿ ಭದ್ರಾವತಿಯಿಂದ. ಹಾಗೆ ಅವರು ಈ ಪದಗಳ ಬಳಕೆ ಮಾಡೋದನ್ನು ಸರಿಯಾಗಿ ಮಾಡಬೇಕು. ನಮ್ಮ ನಿರೂಪಕರಿಗೆ ಎಲ್ಲರೂ ಕಷ್ಟಪಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ, ಸಾಕಷ್ಟು ತಯಾರಿಗಳನ್ನು ನಡೆಸ್ಕೊಂಡು ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ಈ ತರ ಪದ ಬಳಕೆ ಈಗ ನನಗೆ ಹಾಗೆ ಮಾಡಿದ್ರಿಂದ ಇನ್ನು ಯಾರ್ಯಾರಿಗೆ ಹಾಗೆ ಮಾಡಿರ್ತೀರ ಅಂತ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ತಮ್ಮ ಪದ ಬಳಕೆಯ ಬಗ್ಗೆ ಗಮನ ಇರಲಿ. ಒದ್ದಾಡ್ತಾ ಇದ್ದೀನಿ ಅಂತ ಈ ಪದವನ್ನು ದಯವಿಟ್ಟು ಇನ್ನೊಂದು ಬಳಸಬಾರ್ದು ಆಯ್ತಾ. ಹಾಗೆ ಮುಂದಿನ ಸಂದೇಶ, ಅದಕ್ಕೆ ಮುನ್ನ ನಾನು ಇನ್ನೊಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಕೇಳಿದ್ರೆ ಕೆ ಜಿ ಎಸ್ ದಸ್ ಅವರೊಂದಿಗೆ ಹಾಡಿರುವ ಮನೆಯ ಮಾರುತ ಚಿತ್ರದ ಗೀತೆ.

ಕೆಲವರೇ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ವಿವಿಧ ಕಲಾವಿದರೊಂದಿಗೆ ಹಾಡಿರುವ ಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಹಾಗೆಯೇ ಸಂದೇಶಗಳನ್ನ ನೋಡೋಣ ಅಂತಂದ್ರೆ, ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸ್ತಾರೆ ನಮಸ್ತೆ ಮೇಡಮ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು, ಅದರಲ್ಲೂ ನಮ್ಮ ಎಸ್ ಜಾನಕಿ ಅವರು ಹಾಡಿದ ಎಲ್ಲ ಹಾಡುಗಳು ಇಷ್ಟವಾದವು. ಧನ್ಯವಾದಗಳು ಮೇಡಮ್. ನಾನು ಬೆಳಿಗ್ಗೆ ಸಂದೇಶ ರೆಡಿ ಮಾಡಿದ್ದು ಅದನ್ನು ಫಾರ್ವರ್ಡ್ ಮಾಡೋದನ್ನು ಮರೆತು ಬಿಟ್ಟಿದ್ದೆವು. ಓಕೆ, ಜಯ ಪುಟ್ಟಸ್ವಾಮಿ ಕೆಲವರಿಂದ ಮತ್ತೊಂದು ಸಂದೇಶ. ಎಸ್ ಜಾನಕಿ ಅವರ ವಿವಿಧ ಗಾಯಕರ ಜೊತೆ ಹಾಡಿದ ಹಾಡು ತುಂಬಾನೇ ಸೊಗಸಾಗಿ ಮೂಡಿ ಬರ್ತಾ ಇವೆ. ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಗ್ತಾ ಇವೆ. ಧನ್ಯವಾದಗಳು ಅಂತ ಹೇಳಿದೆ. ವಿದ್ಯಾಮಂಡಿ ನಿಮ್ಮ ನಿರೂಪಣೆ ಎಲ್ಲ ಹಿಂದಿ ಹಾಡುಗಳು ಅದ್ಭುತವಾಗಿ ಮೂಡಿ ಬಂತು. ಧನ್ಯವಾದಗಳು ಅಂತ ಮೇಲ್ಕೋಟಿ ಜನಪುರ. ಓಕೆ, ಹಾಗೆ ಮೇಡಮ್ ಸಾಧ್ಯ ಆದ್ರೆ ನಿಜ ಹೇಳಿದೆನು ಅಮ್ಮ ನನ್ನ ಚಕ್ರವಿ ಪ್ರಸಾರ ಮಾಡಿ ಅಂತ ಯಾರು ಕೇಳಿರೋರು ರಾಧಾ ಅವರ ಆ ಹಾಡು ನೆಕ್ಸ್ಟ್ ನೋಡಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಇದೆ. ಹಾಗಿದ್ರೆ ಮುಂದಿನ ಸಂದೇಶ, ಎಸ್ ಜಾನಕಿ ಅವರ ಹಾಡುಗಳು ಕಿವಿಗೆ ಇಂಪು ನೀಡ್ತಾ ಇವೆ. ಅವರ ಹಾಡುಗಳು ಎಷ್ಟು ಸಾರಿ ಕೇಳಿದ್ರೆ ಬೇಜಾರಾಗೋದೇ ಇಲ್ಲ. ಅಂತಹ ಮಧುರವಾದ ಧ್ವನಿ ಮಾಡುವವರದು ಅಂದರೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೆ ಅನಿಲ್ ಕುಮಾರ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಕಲಿಸ್ತಾರೆ. ನಮಸ್ತೆ ವಿದ್ಯಾ ಅಕ್ಕ, ಹೇಗಿದ್ದೀರಾ? ಶುಭ ಸಂಜೆ. ತಂಪಾದ ವಾತಾವರಣದಲ್ಲಿ ಇಂಪಾದ ಹಿಂದಿ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿದ್ರು. ಜೊತೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅಮ್ಮನವರು ಹಾಡಿರುವಂತಹ ಕಿಂಗರಿ ಜೋಗಿ, ನೀ ಬರೆದ ಕಾದಂಬರಿ, ಮಲೆಯ ನೋಡುತ್ತ, ಹಳ್ಳಿ ಎಷ್ಟು ಚಿತ್ರದ ಗೀತೆಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇವೆ ಅಂತ ಹೇಳ್ತಾರೆ. ಹಾಗಿದ್ರೆ ಮುಂದಿನ ಸಂದೇಶ ಯಾರದು? ನಮಸ್ತೆ ಮೇಡಮ್, ಪ್ರಸಾರ ಆಗ್ತಾ ಇರೋ ಎಲ್ಲ ಹಾಡುಗಳು ಬಹಳ ಚೆನ್ನಾಗಿವೆ ಮೇಡಮ್ ಅಂತ ಸುಮಿತ್ರ ಮಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸಿದ್ರೆ, ಚಿತ್ರ ಶಿವಕುಮಾರ್ ಹೊಸಮನಿ ಭದ್ರಾವತಿಯಿಂದ, ನಮಸ್ಕಾರ ವಿದ್ಯಾ ಮೇಡಮ್, ನಿಮ್ಮ ಸುಮಧುರ ನಿರೂಪಣೆಯೊಂದಿಗೆ ಜಾನಕಿ ಅಮ್ಮನವರ ಹಾಡುಗಳು ಸುಮಧುರ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಧನ್ಯವಾದಗಳು ಮೇಡಮ್ ಅಂತ ಹೇಳಿದ್ರೆ, ಶುಭ ಸಂಜೆ ಎಸ್ ಜಾನಕಿ ಅವರ ಹಾಕಿದರೆ ಚಿತ್ರ ಶಿವಕುಮಾರ್ ಹೊಸಮನಿ ಭದ್ರಾವತಿಯಿಂದ, ನಮಸ್ಕಾರ ವಿದ್ಯಾ ಮೇಡಮ್, ನಿಮ್ಮ ಸುಮಧುರ ನಿರೂಪಣೆಯೊಂದಿಗೆ ಜಾನಕಿ ಅಮ್ಮನವರ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಧನ್ಯವಾದಗಳು ಅಂತ ಹೇಳಿದ್ರೆ, ಶುಭ ಸಂಜೆ, ಎಸ್ ಜಾನಕಿ ಅವರ ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಮಂಜುನಾಥ್ ಅವರು ಲಕ್ಷ್ಮೀ ಶ್ರೀಕೃಷ್ಣ ಭದ್ರಾವತಿಯಿಂದ, ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಕಳಿಸ್ತಾರೆ. ಎಸ್ ಜಾನಕಿ ಅವರು ಹಾಡಿರುವಂತಹ ಜೋಡಿ ಗೀತೆಗಳು ಚೆನ್ನಾಗಿ ಪ್ರಸಾರವಾಗ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿದ್ರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಜಾನಕಿ ಅಮ್ಮನವರ ಧ್ವನಿಯನ್ನು ಆಲಿಸ್ತಾ ಇದ್ದೀವಿ, ಎಲ್ಲ ಸೂಪರ್ ಅಂತಾರೆ ಮೋನಿಕಾ ಹಾಸನದಿಂದ. ಮುಂದಿನ ಸಂದೇಶವಾಗಿ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಅಲ್ವಾ, ಜಗಳೂರು ತಾಲೂಕು. ಮೇಡಮ್ ನಮಸ್ಕಾರ, ಇವತ್ತಿನ ಸಾಯಂಕಾಲದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಮ್ಮ ಹಾಡಿರುವ ಹಾಡುಗಳು ಸೂಪರ್ ಸೂಪರ್, ನಮಸ್ಕಾರ ಮೇಡಮ್ ಅಂತ ಹೇಳಿದ್ರೆ, ನಮಸ್ತೆ ಮೇಡಮ್, ನಿನ್ನಿಂದ ಜಾನಕಿ ಅಮ್ಮನವರ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನನಗೆ ಅಮ್ಮನವರು ಅವರ ನೆನಪು ಭಾರಿ ಕಾಡ್ತಾ ಇದೆ. ಇಂಥ ಒಂದು ಗೀತೆಗಳು ಪ್ರಸಾರ ಮಾಡಿದ ನಮ್ಮ ಬಾನುಲಿಗೆ ಹಾಗೂ ಗೀತೆಗಳನ್ನು ಆಯ್ಕೆ ಮಾಡಿ ನಮಗೆ ಕೇಳಿಸಿದ ನಿಮಗೆ ಅನಂತ ವಂದನೆಗಳು ಅಂತ ರಾಜು ಶಂಕರ ಭಟ್ಟದಿಂದ ಕಳಿಸ್ತಾ ಇದ್ದಾರೆ. ಹಾಗೆಯೇ ಜಾನಕಿ ಅಮ್ಮನವರ ಹಾಡುಗಳು ಖುಷಿಯಿಂದ ಕೇಳ್ತಾ ಇದ್ದೀವಿ, ಈಗ ಅವರ ಹಾಡುಗಳನ್ನು ಕೇಳಿ ಬೇಜಾರಾಗ್ತಾ ಇದೆ, ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕರುಣಿಸಲಿ ಅಂತ ಹೇಳಿ ಧರ್ಮಸ್ಥಳದಿಂದ ಅಂಬಿಕಾ ಓಂ ಶಾಂತಿ ಅಂತ ಕಳಿಸ್ತಾರೆ. ಹಾಗಿದ್ರೆ ಕೇಳಿದ್ರೆ ನಾವು ನಮ್ಮ ಚಿತ್ರಗೀತೆಗಳನ್ನ ಮುಂದುವರಿಸ್ತಾ ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಅವರು ಪಿ ಸುಶೀಲಾ ಅವರೊಂದಿಗೆ ಹಾಡಿರುವ ಈ ಗೀತೆ

ನಿಜ ಹೇಳು.

ಜಹೇಳು.

ಓದಲ್ವಾ, ನಾವೇ ಪುಣ್ಯವಂತರು, ನಾವೇ ಭಾಗ್ಯವಂತರು. ಹಾಗಿದ್ರೆ ನಮ್ಮ ಸಂದೇಶಗಳನ್ನ ನೋಡ್ಬೇಕು. ನಾನು ಈಗ ಬಂದೆ ಹೊರ ಹೋಗಿ, ಒಳ್ಳೊಳ್ಳೆ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತಾರೆ. ಪೂರ್ಣ ಪ್ರಜ್ಞೆ ಲೇಔಟ್ ಬೆಂಗಳೂರು ಸೀತಾ ಸರ್ಕಲ್, ಓಕೆ, ವೀಣಾ ಅವರು. ಹಾಗೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮಸ್ತೆ ವಿದ್ಯಾ ಮ್ಯಾಮ್. ಈಗ 8 ಗಂಟೆಯಿಂದ ಪ್ರಸಾರ ಮಾಡ್ತಾ ಇರುವ ಎಸ್ ಜಾನಕಿ ಅಮ್ಮನವರ ಎವರ್ಗ್ರೀನ್ ಹಾಡುಗಳು ಒಂದಕ್ಕಿಂತ ಒಂದು ಚಂದ. ಅವರು ಸಣ್ಣ ಮಗುವಿನಂತೆ ಹಾಡಿದ ಚಕ್ರವ್ಯೂಹ ಚಿತ್ರದ ಹಾಡು ಎಂತಹ ಸೊಗಸು ಮೇಡಮ್, ಅವರಿಗೆ ಅವರೇ ಸಾಟಿ ಅಲ್ವಾ ಅಂತ ಕೇಳ್ತಾರೆ. ಹೌದಲ್ವಾ? ಹಾಗಿದ್ರೆ ಕೇಳಿದ್ರೆ ನಾವು ಕಾರ್ಯಕ್ರಮದ ಕಡೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಎಸ್ ಜಾನಕಿ ಅವರು ಹಾಡಿರುವಂತಹ ನಾನನ್ನು ಮರೆಯಲಾರೆ ಚಿತ್ರದ ಗೀತೆಯನ್ನ ಕೇಳ್ತಾ ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡೋಣ. ಇದುವರೆಗೂ ಎಸ್ ಜಾನಕಿ ಅವರು ವಿವಿಧ ಕಲಾವಿದರೊಂದಿಗೆ ಹಾಡಿರುವಂತಹ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಹಾಗೆ ಬನ್ನಿ, ಕಾರ್ಯಕ್ರಮದ ಕಡೆಯದಾಗಿ ಈ ಗೀತೆಯನ್ನ ಕೇಳ್ತಾ ಸಮಯ 8:45 ಸರಿಯಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ದೆಹಲಿ ಕೇಂದ್ರದೆಡೆಗೆ ಹೋಗೋಣ. ಹಿಂದಿನ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸಲಿಕ್ಕಾಗಿ

ಇದುವರೆಗೂ ಎಂಜೆ ರವಿಶೇಖರ್ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ ಆಗಿದೆ 9:30. ನಮ್ಮದು ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ, ತಬಲಾ ಸಾಥ್ ಆದರ್ಶ್ ಶೆಣ್ಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್, ರಾಗ್ ಭೂಪಾಲಿ.

0: ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಕೇಳಿದಿರಿ. ತಬಲಾ ಆದರ್ಶ್ ಶೆಣ್ಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್, ರಾಗ್ ಭೂಪಾಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸಮಯ 10:01. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5, 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಇದೀಗ 10 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ.

ಹೌದು ಕೇಳಿದ್ರೆ ದೇವರ ಆಟ ಬಲ್ಲವರಾರು ಆತನ ಎದುರು ನಿಲ್ಲುವರಾರು ಅಲ್ವಾ? ಏನ್ ಮಾಡಕ್ಕಾಗಲ್ಲ, ನಾವು ವಿಧಿಯ ಆಟದ ಮುಂದೆ ಹಾಗೆ ನಮ್ಮ ಎಸ್ ಜಾನಕಿ ಅವರನ್ನ ಕಳ್ಕೊಂಡು ಎಲ್ಲ ಅವರ ಅಸಂಖ್ಯಾತ ಅಭಿಮಾನಿ ಬಳಗ ದುಃಖದಲ್ಲಿ

ಸ್ನೇಹಿತರೆ, ಇವತ್ತು ನಾವು ಇವರೇ ಒಂದು ಸಿನಿಮಾ ಮಾಡ್ತಾ ಕಾರ್ಯಕ್ರಮದಲ್ಲಿ ಅವರೇ ಹಾಡಿರುವಂತಹ ಸೋಲೋ ಹಾಡುಗಳನ್ನು ಕೇಳೋಣಂತೆ. ಹಾಗೆಯೇ ಕೇಳಿದ್ರೆ ಗಂಧರ್ವ ಲೋಕದ ಶಾಪಗ್ರಸ್ತ ಗಂಧರ್ವ ಕನ್ಯೆಯರು ಭೂಲೋಕಕ್ಕೆ ಬಂದ್ಬಿಟ್ಟು ಕಲಾವಿದೆಯರಾಗಿ ಜನಿಸ್ತಾರಂತೆ. ಅದು ಒಂದು ಹಳೆ ಮಾತು. ಅವರಲ್ಲಿ ಸ್ಟಾಂಕಿಯವರು ಕೂಡ ಒಬ್ರು. ಅವರ ಮುತ್ತಿನ ಹಾರ ಏನಂತೀವಿ, ಹಾಡುಗಳ ಮುತ್ತಿನ ಹಾರ ಅಂತ ಹೇಳ್ಬೇಕಲ್ವಾ. ಹಾಡುಗಳ ಮುತ್ತಿನ ಹಾರದಲ್ಲಿ ಒಂದೊಂದು ಹಾಡುಗಳು ಒಂದೊಂದು ಮುತ್ತಿನಂತೆ. ಅಂತಹ ಮುತ್ತಿನಂತಹ ಹಾಡುಗಳನ್ನು ನಾವು ಕೇಳ್ತಾ ಎಸ್ ಜಾನಕಿ ಅವರಿಗೆ ನಾವು ಅವರ ಸ್ಮರಣಿಕೆಯನ್ನು ಸಲ್ಲಿಸೋಣ ಅಲ್ವಾ, ಚಿರಸ್ಮರಣೆ ಮಾಡುವಂತೆ. ಬನ್ನಿ, ಈ ಗೀತೆಯೊಂದಿಗೆ ಮತ್ತೆ ನಾನು ಆಮೇಲೆ ಸಂದೇಶವನ್ನ ಮಾಹಿತಿಯನ್ನು ಕೊಡ್ತೀನಂತೆ.

ನೋಡಿ, ಅವರು ಸುದೀನಕ್ಕಾಗಿ ಹಾಡು ಹೇಳಿದ್ರು ಅಲ್ವಾ ನಮ್ಮ ಜಾನಕಿ ಅಮ್ಮನವರು. ಹಾಗೆ ಕೆಳಗ್ರೆ ಇವರು ಜನಿಸಿದ್ದು 1938 April 23 ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲಿ ಅನ್ನುವಂತಹ ಗ್ರಾಮದ ಹತ್ರ, ಅಂದ್ರೆ ಟೌನ್ ಅಂತ ಹೇಳ್ಬೋದು. ಅಲ್ಲಿಯ ಪಲ್ಲಪಟ್ಲ ಅಂತ ಹೇಳುವಲ್ಲಿ ಅವರು ಜನಿಸ್ತಾರೆ. ತಂದೆ ಆಯುರ್ವೇದ್ಯರು, ತಾಯಿ ಏನ್ ಹೇಳ್ತೀವಿ ಹಾಡು ಹೇಳ್ತಾ ಇದ್ರಂತೆ, ಹಾಡುಗಾರಿಕೆಯಲ್ಲಿ ತುಂಬಾ ಪಾಂಡಿತ್ಯ ಪಡೆದವರು ಅಮ್ಮ. ಹಾಗಾಗಿ ಅಮ್ಮ ಮತ್ತೆ ಅಕ್ಕ ಹಾಡು ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಆಗ ಏನಾಗುತ್ತೆ, ಇವರು ದಿನಾ ಕೇಳ್ತಾ ಇರ್ತಾರೆ ಹಾಡುಗಳನ್ನ. ಕೇಳ್ತಾ ಕೇಳ್ತಾ ಇವರು ಏನ್ ಹೇಳ್ತೀವಿ ಅವರು ಕೂಡ ಹಾಡು ಹೇಳಕ್ ಶುರು ಮಾಡ್ತಾರೆ.

ಹಾಗೆ ಒಬ್ಬ ಮಕ್ಕಳಿಗೆ ಮನೆಯಲ್ಲಿ ಏನಿರುತ್ತೋ ಅದೇ ಸಂಸ್ಕಾರ ಬರುತ್ತೆ ಅಲ್ವಾ. ಅವರ ಮಾತಾಗಿರ್ಬೋದು, ನಡೆ ಆಗಿರ್ಬೋದು ಈ ತರ ಏನಂತೀವಿ ಪಾಂಡಿತ್ಯ ಆಗಿರ್ಬೋದು ಮನೆಯಿಂದನೂ ಬರುತ್ತೆ. ಹಾಗೆ ಇವರಿಗೆ ಮನೆಯಲ್ಲಿ ಅವ್ರು ಹಾಡು ಹೇಳ್ತಾ ಇರ್ತಾರೆ. ಮನೆಯಲ್ಲಿ ಏನ್ ಮಾಡ್ತಾರೆ, ಮಗುನ ತಗೊಂಡು ಹೋಗಿ ಸಂಗೀತ ಶಾಲೆಗೆ ಸೇರಿಸ್ತಾರೆ. ಅವ್ರು ಏನ್ ಮಾಡ್ತಾರೆ, ಹಾಡು ಕೇಳ್ತಾರೆ. ಅವಳು ತುಂಬಾ ಚೆನ್ನಾಗಿ ಹಾಡು ಹೇಳೋದು ಕೇಳಿ, ಅಯ್ಯೋ ಈ ಮಗುಗೆ ನಾವು ಹೇಳ್ಕೊಡೋದೇ ಬೇಡ, ಅವರೇ ಸಂಗೀತ ಶಾರದೆ ಅಂತ ಟೀಚರ್ ಹೇಳ್ತಾರಂತೆ. ಹಾಗೆಯೇ ನಾವು ಮುಂದಿನ ಗೀತೆಯೊಂದನ್ನ ಕೇಳೋಣ. ಬನ್ನಿ ಕೇಳಿದ್ರೆ ಮಾಲತಿ ಮಾಧವ ಚಿತ್ರದ ಈ ಗೀತೆ.

ಹೇಳೋದು ಕೇಳಿದ್ರೆ ಬೃಂದಾವನದಳು ಆಡುವನಾರೆ ಅಂದ್ರೆ ನಮ್ಮ ಎಸ್ ಜಾನಕಿ ಅವರಿಗೆ ಕೃಷ್ಣನ ಮೇಲೆ ಅಪಾರ ಭಕ್ತಿ ಇತ್ತು ಅಂತ ಹೇಳ್ತಾರೆ. ಹಾಗೆಯೇ ಈ ಸ್ವರ ಸರಸ್ವತಿ ಅವರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋದು ಅಂತಾದ್ರೆ ಏನ್ ಹೇಳ್ತಾರೆ, ಮನೆಯಲ್ಲೆಲ್ಲ ಹಾಡಿನ ವಾತಾವರಣ ಅಲ್ವಾ, ತಾಯಿ ಸತ್ಯವತಿ ಹಾಗೂ ಅಕ್ಕ ಹಾಡು ಹೇಳ್ತಾ ಇರ್ತಾರೆ ಅಂತ ಹೇಳಿದೆ. ಆವಾಗ ಹಾಡು ಕೇಳ್ತಾ ಕೇಳ್ತಾ ಇವರು ಏನ್ ಮಾಡ್ತಾರೆ, ಇವರು ಕಲ್ತ್ಕೊಂಡು ಹೀಗೆ ಅಕ್ಕಪಕ್ಕದ ಮನೆಗಳಲ್ಲಿ ಗೊತ್ತಲಾಗಲೇ ಅರ್ಶಿನ ಕುಂಕುಮ ಕರೆದಾಗ ಹಾಡು ಹೇಳೋದು, ಆಮೇಲೆ ಸ್ಟೇಜ್ಗಳಲ್ಲಿ ಹಾಡು ಹೇಳೋದು, ಪುಟ್ಟ ಪುಟ್ಟ ಸ್ಟೇಜ್ಗಳಲ್ಲಿ ಪುಟ್ಟ ಪುಟ್ಟ ಏನಂತೀವಿ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಸ್ಪರ್ಧೆಗಳು ಏರ್ಪಡಿಸುತ್ತಾರಲ್ಲ ಅಲ್ಲೆಲ್ಲ ಇವರು ಹಾಡು ಹೇಳೋದು ಹಾಗೆಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ, 1956

0: ಅವರು ಏನಂತೀವಿ 18 ವರ್ಷ ಇರತ್ತೆ ಅವ್ರಿಗೆ. ಅವಾಗ ಆಕಾಶವಾಣಿ ಸಂಗೀತ ಗಾಯನ ಸ್ಪರ್ಧೆಯನ್ನ ಏರ್ಪಡಿಸುತ್ತೆ. ಅಂತ ಗಾಯನ ಸ್ಪರ್ಧೆಯಲ್ಲಿ ಇವರು ಪ್ರಥಮ ಬಹುಮಾನ ಪಡೀತಾರೆ. ಅವಾಗ ಆಗಿನ ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವ್ರ ಕೈಯಲ್ಲಿ ಇವರಿಗೆ ಪ್ರಶಸ್ತಿನ ಕೊಡ್ತಾರೆ. ಅಂದ್ರೆ ಕಲಾವಿದರಿಗೆ ಪ್ರೋತ್ಸಾಹ ಬೇಕಲ್ವಾ, ಹಾಗೆ ಇವರ ಆಸಕ್ತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಹಾಗೆ ಒಮ್ಮೆ ಏನ್ ಮಾಡ್ತಾರೆ ಇರ್ಲಿ, ಅದಕ್ಕೂ ಮುನ್ನ ನಾನು ಇನ್ನೊಂದು ಹಾಡನ್ನು ಕೇಳಿಸಿ ನಿಮಗೆ ಅದರ ಮುಂದಿನ ಕಥೆಯನ್ನು ಹೇಳ್ತೀನಿ.
1: ಕಣ್ಣುಗಳು

ಜಾನಕಿ ಅವರ ಹಾಡುಗಳೇ ಹಾಗೆ ಎಲ್ಲರನ್ನ ಗಪ್ ಚಿಪ್ ಮಾಡಿಬಿಡುತ್ತೆ ಅಲ್ವಾ? ಹಾಗಿದ್ರೆ ನಮ್ಮ ಕೇಳಕರು ಎರಡು ಸಂದೇಶ ಕಳಿಸಿರ್ತಾರೆ, ಅದನ್ನ ನೋಡ್ಬಿಟ್ಟು ಮುಂದಿನ ಅವರ ಬಗ್ಗೆ ಮಾಹಿತಿಯನ್ನ ನೋಡೋಣಂತೆ. ಅಬ್ಬಬ್ಬ, ಎಂಥ ಸುಂದರವಾದ ಹಾಡು ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ನಾನು ಮೆಚ್ಚಿದ ಹುಡುಗ, ಅದರ ಎಲ್ಲ ಹಾಡುಗಳು ಚೆನ್ನಾಗಿವೆ, ಎತ್ತರಕ್ಕೆ ಹಾಡಿ ಸೈ ಎನಿಸ್ಕೊಂಡಿದ್ದಾರೆ ಅಂತ ಅಪರೂಪದ ಗಾಯಕಿಗೆ ಹೃದಯ ಪೂರ್ವಕ ನಮನಗಳು ಅಂತ ಹೇಳಿ ವಾರಣಿ ವಿಜಯನಗರ ಬೆಂಗಳೂರಿಂದ ಕಳಿಸ್ತಾ ಇದ್ದಾರೆ. ಹಾಗೆಯೇ ಉಮೇಶ್ ದಾವಣಗೆರೆ ಅವರು ಸೂಪರ್ ಅಂತ ಕಳಿಸ್ತಾ ಇದ್ದಾರೆ. ಹಾಗೆ ನಾನು ಮುಂದುವರಿಸ್ತೀನಿ. ಕೆಳಗೆ ಈಗ ಸಮಯ 10:21. ನಾನು ನಿಮ್ಮ ಜೊತೆಗಿರೋದು ವಿದ್ಯಾ ಕಾರಂತ್. ಹಾಗೆ ಕೆಳಗೆ ನಾನು ಏನು ಹೇಳಿದೆ, ಎಸ್ ಜಾನಕಿ ಅವರ ಗಾಯನ ಅದ್ಭುತವಾಗಿತ್ತು ಅಂತ ಹೇಳಿದೆ. ಹಾಗೆ ಇವರು ಒಮ್ಮೆ ಅವ್ರ ಮಾವನ ಮನೆಗೆ ಹೋಗಿರ್ತಾರಂತೆ. ಅಲ್ಲಿ ಏನಾಗುತ್ತೆ, ಮಾವ ಅವರು ಒಬ್ಬ ಕಲಾವಿದರು, ಅಂದರೆ ನಾಟಕ ಮೀನು ಆ್ಯಕ್ಟಿಂಗ್ ಈ ಥರ ಎಲ್ಲ ಮಾಡ್ತಾ ಇರ್ತಾರಂತೆ, ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಅವರು. ಹಾಗೆ ರಂಗ ಕಲಾವಿದರು ಕೂಡ. ಹಾಗೆ ಏನಾಗುತ್ತೆ, ಅವರು ಮೇಕಪ್ ಮಾಡ್ಕೊಳ್ಬೇಕಾಗಿರುತ್ತಲ್ಲ, ಆಗ ಮೇಕಪ್ ತೆರಳಿದಾಗ ಆ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತೆ ನೋಡಿ, ಜನಗಳಿಗೆ ರಂಜಿಸ್ಬೇಕಲ್ವಾ, ಹಾಗಾಗಿ ಇವರಿಗೆ ಹಾಡು ಹೇಳಕ್ಕೆ ಹೇಳ್ತಾರಂತೆ. ಇವರು ಹಾಡು ಹೇಳ್ತಾ ಹೇಳಿದಾಗ ಎಲ್ಲರನ್ನ ಮಂತ್ರಮುಗ್ಧಗೊಳಿಸ್ತಾರಂತೆ. ಆಮೇಲೆ ಏನಾಗುತ್ತೆ, ಮಾವ ಅಯ್ಯೋ ನಮ್ಮ ಮನೆ ಮಗು ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾಳಲ್ಲ ಅಂತ ಅನ್ಸುತ್ತೆ ಅವರಿಗೆ. ಆ ಬಳಿಕ ಏನಾಗುತ್ತೆ, ಅವರು ಮಗನಿಗೆ ಬಂದು ಹುಡುಗಿನ ಕನ್ಯೆಯನ್ನು ನೋಡ್ತಾ ಇರ್ತಾರೆ. ಹಾಗೇನಾಗುತ್ತೆ,

ಎಷ್ಟೊಂದ್ ಕಡೆ ನೋಡ್ತಾರೆ ಅವ್ರಿಗೆ ಯಾವುದು ಸೂಟ್ ಆಗಲ್ಲ, ಅಂದ್ರೆ ಸರಿ ಹೋಗಲ್ಲ. ಹಾಗೇನ್ ನೋಡ್ತಾರೆ, ಅಯ್ಯೋ ಬೇರೆಯವ್ರು ಹೇಳ್ತಾರೆ, ಅಲ್ಲ ನಿಮ್ಮ ನಿಮ್ಮಲ್ಲಿ ಅಷ್ಟೊಂದು ಚಂದದ ಹುಡುಗಿನ ಇಟ್ಕೊಂಡು ಅಷ್ಟೊಂದು ಇಂಪಾಗಿ ಹಾಡ ಹೇಳ್ತಾರೆ, ಅಂಥವ್ರನ್ನ ಇಟ್ಕೊಂಡು ನೀನು ಎಲ್ಲೆಲ್ಲ ಹುಡುಕ್ತಿರಲ್ಲ ಅಂತ ಹೇಳ್ತಾರಂತೆ. ಆ ಬಳಿಕ ಮಾವ ಹೌದಲ್ವಾ ಅಂತ ಹೇಳಿ ಇವರನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಕನ್ಯೆ ನೋಡ್ತಾರಂತೆ. ಏನೇ ಆಗಿ ಸಂಬಂಧದಲ್ಲಿ ಇರ್ಬೋದು ದೂರದಲ್ಲೇ ಇರ್ಬೋದು, ಅದೊಂದು ಶಾಸ್ತ್ರ ತುಂಬ ಇತ್ತು ಆಗ, ಈಗ ಅಲ್ಲಿ ಕಡಿಮೆ ಆಗಿರಬಹುದು, ಆದ್ರೆ ಹಾಗಿತ್ತು ಆವಾಗ. ಇವರು ಹಾಡಿಗೆ ಅವ್ರು ಕೂಡ ಮರಳಾಗ್ತಾರೆ. ಯಾರು ಪತಿ, ರಾಮ್ ಪತಿ ಆಗೋವ್ರು ಅಂತ ನಾನು ಹೇಳ್ತೀನಿ, ರಾಮ್ ಪ್ರಸಾದ್ ಅವರು. ಆಮೇಲೆ ಅವ್ರು ಹೇಳ್ತಾರೆ, ಅಪ್ಪ ಈಕೆ ಅಂತಿಂತ ಹಾಡುಗಾರ್ತಿ ಅಲ್ಲಪ್ಪ, ಏನಂತೀವಿ ಟೈಮ್ ಪಾಸಿಗೆ ಹಾಡುವಂತ ಹಾಡುಗಾರ್ತಿ ಅಲ್ಲಪ್ಪ, ಇವರನ್ನ ಪ್ರೋತ್ಸಾಹ ಕೊಡ್ಬೇಕು, ಕೊಟ್ರೆ ಇವಳು ದೇಶಕ್ಕೆ ಒಂದು ಆಸ್ತಿ ಆಗ್ತಾಳೆ, ಅಷ್ಟೊಂದು ಪಾಂಡಿತ್ಯವನ್ನು ಪಡೆದಿದ್ದಾಳೆ, ಅಂದ್ರೆ ಹಾಡಲ್ಲಿ ಅಷ್ಟೊಂದು ಗಟ್ಟಿತನ ಇದೆ ಅಂತ ಇವರು ಹೇಳ್ತಾರಂತೆ. ಆಮೇಲೆ ಏನಾಗತ್ತೆ ನೋಡೋಣಂತೆ. ಈ ಗೀತೆಯ ನಂತರ ಕೇಳೋಣ. ನೀವು ಆಗ ಕೇಳಿದ್ದು ಶ್ರೀಮಂತನ ಮಗಳು ಚಿತ್ರದ್ದು, ಈಗಿನ ಗೀತೆ ಹಿಂದಿಸಲು ಚಿತ್ರದಿಂದ ಕೇಳೋಣಂತೆ.

ವಯಸ್ಸಲ್ಲಿ ಮನಸ್ಸಿನ ಕೋಮನ ಭಾವನೆಗಳೇ ಹಾಗೆ ಅಲ್ವಾ ಕೇಳಿದ್ರಿ? ಹಾಗೆ ನಮ್ಮ ಎಸ್ ಜಾನಕಿ ಅವರು ಕೂಡ ರಾಮ್ ಪ್ರಸಾದ್ ಅವರು ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ ಅದಕ್ಕೂ ಒಂದು ಕಥೆ ಇದೆ ಪುಟ್ಟದಾಗಿ. ಮೊದಲೇ ಮಾವನ ಪುಸ್ತಕ ಒಂದ್ರಿಂದ ಅವರ ಫೋಟೋ ಬಿದ್ದಿರುತ್ತಂತೆ, ಏನಂತೀವಿ ರಾಮ್ ಪ್ರಸಾದ್ ಅವ್ರದ್ದು, ಅದನ್ನು ನೋಡಿ ಇವರು ಬಚ್ಚಿಟ್ಕೊಂಡಿರ್ತಾರಂತೆ ಎಸ್ ಜಾನಕಿ ಅವರು. ಅಂದ್ರೆ ಅವ್ರಿಗಷ್ಟು ನೋಡಿದ ತಕ್ಷಣನೇ ಏನಂತೀವಿ ಮೊದಲ ನೋಟದಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ನೋಟ ಅನ್ನೋದಕ್ಕಿಂತ ಆ ಫೋಟೋ ನೋಡಿದ ತಕ್ಷಣ ಅವರಿಗೆ ಇಷ್ಟ ಆಗ್ಬಿಡ್ತಾರಂತೆ ಅವರ ಪತಿ. ಅಂದ್ರೆ ಪತಿ ಆಗಿದ್ದಾರೆ ಈಗ ಅಂದ್ರೆ ಆದ್ರೂ, ಆದ್ರೆ ಅದಕ್ಕೆ ಮುಂಚೆ ಭಾವಿ ಪತಿ ಅಲ್ವಾ. ಹಾಗೆ ಅವ್ರು ಇಷ್ಟಪಟ್ಟಿದ್ರು ನೋಡಿದ್ರೆ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅನ್ನೋ ಹೇಳಿ ಆಯ್ತು ಅಂತ ಅನ್ಕೊಳ್ಳೋಣ. ಆ ಬಳಿಕ ಏನಾಗುತ್ತೆ, ಆಯ್ತು ಇವ್ರಿಗೆ ಮದ್ವೆ ನಿಶ್ಚಯ ಮಾಡೋದು ಅಂತ ಮಾಡ್ತಾರೆ. ಆದ್ರೆ ಇವರು ರಾಮ್ ಪ್ರಸಾದ್ ಅವರು ಅದು ಕಲೆಯ ಅಪ್ಪಟ ಅಭಿಮಾನಿ ಅವರು. ಅಂದ್ರೆ ಹಾಡು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ, ಹೇಳ್ತೀನಲ್ಲ ಕಲಾರಾಧಕ ಅಂತ ಹೇಳ್ಬೋದು. ಅಪ್ಪಟ ಅಭಿಮಾನಿ ಅಂತ ಹೇಳಿದ್ರೆ ಇನ್ನೇನು ಅದಕ್ಕೆ ಬೇರೆ ಉಪಮೆ ಬೇಕಾಗಿಲ್ಲ. ಹಾಗೆ ಅವರು ಹಾಡು ಹೇಳ್ತಾ ಇರ್ತಾರೆ, ಅಂದ್ರೆ ಎಸ್ ಜಾನಕಿ ಅವರು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇರ್ತಾರೆ. ಆಗ ರಾಮ್ ಪ್ರಸಾದ್ ಅವರು ಅವರನ್ನ ತುಂಬಾ ಮೆಚ್ಚುತ್ತಾರೆ, ಒಂಥರ ತುಂಬಾನೇ ಒಳ್ಳೆ ಜೋಡಿ ಅನ್ನಿಸ್ಕೊಳುತ್ತೆ. ಅವಾಗ ಏನಾಗುತ್ತೆ, ಇವರು ಹೇಳ್ತಾರೆ ಹಾಡು ಹೇಳಿಸಿರ್ತಾರಲ್ಲ, ನಾನು ಹೇಳಿದೆ ನಿಮ್ಗೆ ಅಪ್ಪ ಅವರು ಅಂತಿಂತ ಹಾಡುಗಾರ್ತಿ ಅಲ್ಲ ಅಂತೇಳಿ, ಅದನ್ನ ಪದೇ ಪದೇ ತಂದೆಗೆ ನೆನಪಿಸ್ತಾ ಇರ್ತಾರೆ. ಯಾಕೆ ಅಂದ್ರೆ ಆ ಹಳೆ ಕಾಲದಲ್ಲೆಲ್ಲ ನಿಮಗೆ ಗೊತ್ತೇ ಇದೆ, ಸಂಪ್ರದಾಯಸ್ಥ ಕುಟುಂಬ, ಹೆಣ್ಮಕ್ಳನ್ನ ಹೊರಗೆ ಕಳಿಸೋದು ಹೇಗೆ, ಆ ತರದೆಲ್ಲ ಬೇಡ, ಮನೆಯಲ್ಲಿ ಹಾಡು ಹೇಳ್ಕೊಂಡು ಇರ್ಬೋದು ಅನ್ನೋ ಒಂದು ಏನಂತೀವಿ ಕಾಲ ಅದು. ಹಾಗಾಗಿ ಮಾವ ಏನ್ ಮಾಡ್ತಾರೆ, ಸುಮ್ಮನೆ ಇರ್ತಾರೆ, ಆದ್ರೆ ಪ್ರತಿ ದಿವಸ ಹೇಗೆ ನಡೀತಾ ಇರುತ್ತೆ ಒತ್ತಾಯ ಮಾಡ್ತಾರಲ್ಲ, ಅವಾಗ ಮಾವ ಏನ್ ಮಾಡ್ತಾರೆ, ಅವ್ರಿಗೆ ತುಂಬಾ ಎಲ್ಲ ಕಡೆ ಗೊತ್ತಿರುತ್ತಲ್ಲ ಕಲಾವಿದ್ರಲ್ವ, ಅವರು ಮೆಡ್ರಾಸ್ ಏವಿಎಂ ಸ್ಟುಡಿಯೋಗೆ ಪತ್ರ ಬರೀತಾರೆ. ಏನಂತ ಅಂದ್ರೆ ಹಿನ್ನೆಲೆ ಗಾಯನಕ್ಕೆ ನೀವು ಸೆಲೆಕ್ಟ್ ಮಾಡ್ತಿರಲ್ವ, ಆಡಿಷನ್ ಮಾಡ್ತಿರ್ತಿರಲ್ವ, ಆವಾಗ ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಹೆಣ್ಮಗು ಇದ್ದಾಳೆ, ಹಾಗಾಗಿ ಅವಳಿಗೂ ಈ ತರ ಆಡಿಷನ್ ಮಾಡಿ ತಗೊಳ್ತೀರಾ, ತಗೊಳ್ಬಹುದು, ಅತ್ಯುತ್ತಮ ಗಾಯಕಿ ಅವಳು ಅಂತ ಹೇಳಿ ಶಿಫಾರಸು ಮಾಡ್ತಾರೆ. ಇದೆಲ್ಲ ನಡೆದಿದ್ದು ಮದುವೆ ಮೊದಲು 1956 ಅಂತ ಹೇಳಿದೆ. ಆವಾಗ ಅವಾಗ ಏನಾಗುತ್ತೆ, ಇವರು ಮದ್ರಾಸ್ನ ಏವಿಎಂ ಸ್ಟುಡಿಯೋಗೆ ಮಾವನೇ ಕರ್ಕೊಂಡು ಹೋಗ್ತಾರೆ ಸೊಸೆನ. ಆಮೇಲೆ ಏನಾಯ್ತು ನೋಡುವಂತೆ, ಇನ್ನೊಂದು ಹಾಡನ್ನ ಕೇಳಿದ ನಂತರ

ಕೇಳಿದ್ರಿ ವಿಶೇಷ ಎಸ್ ಜಾನಕಿ ಅವರ ಚಿತ್ರಗೀತೆಗಳನ್ನ ಕೇಳ್ತಾ ಅವರ ಕುರಿತಾದ ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾ ಇದ್ರಿ. ಸಮಯ 10:34:20 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್. ಹಾಗೆಯೇ ಕೇಳಿದ್ರೆ ನಾನೇನು ಸ್ಟೋರಿ ಹೇಳ್ತಾ ಇದ್ನಲ್ಲ, ಸ್ಟೋರಿ ತರನೇ ಇದೆ ಅವರ ಕತೆ ಅಲ್ವಾ. ಹಾಗೆ ನಾನು ಅವರ ಏನಂತೀನಿ ಜೀವನಯಾನ ಅಲ್ವಾ. ಹಾಗೆಯೇ ಮಾವ ಕರ್ಕೊಂಡು ಹೋದ್ರು ಅಂತ ಹೇಳಿದೆ. ಅಲ್ಲಿ ಎವಿಎಂ ಸ್ಟುಡಿಯೋಗೆ ಹೋದಾಗ ಇವ್ರು ಏನ್ ಮಾಡ್ತಾರೆ, ನಾನು ಹೇಳಿದ್ದೆ ನಿಮಗೆ 745 ಚಿತ್ರಗೀತೆಗಳನ್ನ, ಹಿಂದಿ ಚಿತ್ರಗೀತೆಗಳನ್ನ ಕೇಳಿದವರಿಗೆ ಆ ಮಾಹಿತಿ ಗೊತ್ತಾಗಿದೆ. ಈಗ ಕೇಳಿರಲ್ವಲ್ಲ, ಹಾಗಾಗಿ ಮತ್ತೊಂದ್ಸಲ ಹೇಳ್ತೀನಿ. ಎವಿಎಂ ಸ್ಟುಡಿಯೋದಲ್ಲಿ ಏನಂದ್ರೆ ನಮ್ಮ ಇವ್ರಿಗೆ ಜಾನಕಮ್ಮ ಅವರಿಗೆ ಲತಾ ಮಂಗೇಶ್ಕರ್ ಅಂದ್ರೆ ತುಂಬಾ ಇಷ್ಟ, ಅವರ ಅಪ್ಪಟ ಅಭಿಮಾನಿ. ಅವ್ರ ಹಾಡನ್ನು ಇಮಿಟೇಟ್ ಮಾಡ್ತಾ ಇರ್ತಾರೆ, ಎಲ್ಲ ಕಡೆ ಅವ್ರ ಹಾಡುಗಳನ್ನೇ ಹೇಳ್ತಾ ಇರ್ತಾರಂತೆ ಅವರು, ಅಂದ್ರೆ ಅವ್ರ ಹಾಡುಗಳನ್ನು ಹೇಳ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಎವಿಎಂ ಸ್ಟುಡಿಯೋಗೆ ಏನು ಎಂಟ್ರಿ ಕೊಡ್ತಾರಲ್ವಾ, ಅವಾಗ ಆಡಿಷನ್ ಅಂತ ಏನ್ ಮಾಡ್ತಾರಲ್ಲ, ಆವಾಗ ಅಲ್ಲಿ ಧ್ವನಿ ಪರೀಕ್ಷೆ ಅಂತ ಏನ್ ಮಾಡ್ತಾರಲ್ಲ, ಅವಾಗ ಇವರು ನಾನು ಹೇಳಿದ್ನಲ್ಲ ಚೋರಿ ಚೋರಿ ಚಿತ್ರದ ರಸಿಕ್ ಬಲೂನ್ ಹಾಡನ್ನ ಹಾಡ್ತಾರೆ. ಅಲ್ಲಿ ಇವ್ರಿಗೆ ಆರ್ ಸುದರ್ಶನಂ ಅವರ ಸಂಗೀತ ನಿರ್ದೇಶನ ಅಂದ್ರೆ ಅವ್ರು ಏನಿರ್ತಾರೆ, ಅವ್ರು ಇರ್ತಾರೆ, ಅವ್ರನ್ನ ಇವರು ಗುರುವಾಗಿ ಸ್ವೀಕರಿಸ್ತಾರೆ, ಅಂದ್ರೆ ಅವರು ಇವರು ಶಿಷ್ಯಾಗಿ ಸ್ವೀಕರಿಸ್ತಾರೆ. ಅಂದ್ರೆ ಚಿತ್ರ ಸಂಗೀತ ಹೇಳೋ ಇದೇ ಬೇರೆ ಇರುತ್ತೆ ನೋಡಿ, ಹಾಗಾಗಿ ಅಂತ ಅನ್ಕೊಳ್ಳೋಣ. ಹಾಗೆ ಅವರ ಚಿತ್ರದಲ್ಲಿ 1957 ಮೊದಲ ಬಾರಿಗೆ ಅವರ ಸಂಗೀತ ನಿರ್ದೇಶನದಲ್ಲಿ ತಮಿಳು ಚಿತ್ರದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ 1957 ಹಾಡು ಹೇಳ್ತಾರೆ, ಅಂದ್ರೆ ಸ್ಥಾನ ಪಡೀತಾರೆ ಹಿನ್ನೆಲೆ ಗಾಯಕಿಯಾಗಿ. ಶ್ರೇಷ್ಠ ಗಾಯಕಿ ಅಂತ ಹೇಳಿದೆ ಅಲ್ವಾ, ಅಲ್ಲಿ ನೋಡಿದ ತಕ್ಷಣ ಅವರಿಗೆಲ್ಲ ಅಷ್ಟೊಂದು ಅದ್ಭುತವಾಗಿ ಹಾಡ್ತಾರಲ್ಲ ಇವರು ಅಂತ ಹೇಳಿ ಅವರನ್ನ ತಮಿಳು ಒಂದು ಹಾಡಿಗೆ ಸೆಲೆಕ್ಟ್ ಮಾಡ್ತಾರೆ. ಹಾಗಿದ್ರೆ ನಮ್ಮ ಕೇಳುಗರು ಒಂದು ಸ್ವಲ್ಪ ಸಂದೇಶ ಕಳಿಸ್ಬಿಟ್ಟಿದಾರಲ್ಲ, ಅದನ್ನು ನೋಡಿ ಆ ಬಳಿಕ ಮುಂದಿಂದು ನೋಡೋಣಂತೆ. ಮೇಡಮ್, ಇವತ್ತಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ

ಹೌದು ಅಂತ ಅವರು ಹೇಳ್ತಾ ಇದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇವತ್ತು ರಾತ್ರಿಯಲ್ಲಿ ಬಂದಿತ್ತು. ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಬಂತು. ಹಾಗೆಯೇ ದಯವಿಟ್ಟು ತಿಳಿಸಿ, ಮತ್ತೆ 1980 ಅಥವಾ 81 ಇರ್ಬೋದು, ಜಾನಕಮ್ಮ ಅವರು ಮ್ಯೂಸಿಕಲ್ ಕಾನ್ಸರ್ಟ್ ಇತ್ತು, ಅದು ದಿಲ್ಲಿಯಿಂದ ಪ್ರಸಾರ ಆಗಿತ್ತು. ನಿಮ್ಮಲ್ಲೂ ಓಕೆ, ಇದ್ರ ಬಗ್ಗೆ ಎಲ್ಲ ನಿಮ್ಮ ಆಫೀಸಲ್ಲಿ ವಿಚಾರಿಸಿ. ಪೂರ್ಣಪ್ರಜ್ಞೆ ಲೇಔಟ್ ಬೆಂಗಳೂರಿಂದ ವೀಣಾ ಅವರು. ಹಾಗೆ ವಿದ್ಯಾ ಕಾರಂತಕ ನಿರೂಪಣೆ ಸೂಪರ್. ಜಾನಕಮ್ಮ ಅವರ ಹಾಡು ಕೇಳಬೇಕು, ಇನ್ನೂ ಹಾಡಿನ ಆಯ್ಕೆ ಅಂತೂ ಸೂಪರ್. ಹಾಕಿದ್ದಕ್ಕೆ ಧನ್ಯವಾದಗಳು ಅಂತಾರೆ ಕೆರೆಬೀಡಿನಲ್ಲಿಂದ ಮಂಜುಳಾ ಬಾಲಚಂದ್ರ ಹಸಗಡದೇವರು. ಹಾಗೆ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸುಮಧುರ ಹಾಡುಗಳ ಅತ್ಯುತ್ತಮ ನಿರೂಪಣೆ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿದ್ರು. ನಾಗರಾಜ್ ಅಂಗಡಿ ಕಾಗದ ನಗರ, ನಮಸ್ಕಾರ ಭದ್ರಾವತಿ ಆಕಾಶವಾಣಿ, ಎಸ್ ಜಾನಕಿ ಅಮ್ಮ ಅವರಿಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಮರೆಯಲಾಗದ ಕತೆ ಓಕೆ. ಧರ್ಮಸ್ಥಳದಿಂದ ಅಂಬಿಕಾ ಅವರು ಒಂದು ಹಾಡು ಕೇಳಿದ್ದಾರೆ. ಅದಿವತ್ತು ದಿನ ಎರಡು ದಿವಸ ಬಂದಿದೆ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸ್ತಾರೆ. ನಮಸ್ತೆ ಮೇಡಮ್, ಸವಿನಂಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರ್ತಾ ಇದೆ. ಎಸ್ ಜಾನಕಿ ಅವರ ಹಾಡುಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇವೆ. ಕೆಲವು ವಿಷಯಗಳು, ವಿಚಾರಗಳು, ಮಾಹಿತಿಗಳನ್ನು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಿ. ಒಳ್ಳೊಳ್ಳೆ ಹಾಡುಗಳ ಪ್ರಸಾರ ಮಾಡ್ತಾ ಇರೋದಕ್ಕೆ ಸಂತೋಷದ ವಿಷಯ ಅದು. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹಾಡು ಕೇಳಿದಾಗ ಸಂತಸವೇರು, ನಿಮ್ಮ ನಿಧನ ಕೇಳಿದಾಗ ಹೃದಯ ವೇದನೆಯೇನು, ಉಸಿರು ನಿಂತರೂ ಗಾನ ಕೋಗಿಲೆ ನೀನು, ಸಾವಿರದ ಸಾವಿರ ಹಾಡು ಹಸಿರು ನೀನು. ವೇದಾ ಶೆಟ್ಟಿ ಕಾಳ ಅವರ ಕುಂದಾಪುರದಿಂದ ಅವರು ಸಂದೇಶ ಕಳಿಸಿರ್ತಾರೆ. ಹಾಗೆ ಜಾನಕಮ್ಮ ಅವರ ಕಂಠ ಸೀರೆಯಲ್ಲಿ ರತ್ನಮಂಜರಿ ಹಾಡು ಹಾಕ್ಬೋದಾ ಅಂತಾರೆ. ಹಾಡು ಲಭ್ಯ ಇಲ್ಲ ಅನ್ಸುತ್ತೆ, ಇರಲಿ ನಮ್ಮ ನೋಡೋಣ. ಬಾಬು ಮಲ್ಲಪ್ಪನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಜಾನಕಮ್ಮನ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಡ್ತಾ ಇದ್ದೀರಿ, ತುಂಬಾ ತುಂಬಾ ವಂದನೆಗಳು. ಮತ್ತೆ ನನಗೆ ಇದೆಲ್ಲ ತಿಳಿದಿರಲಿಲ್ಲ, ನಾನು ಲೇಟ್ ಆಗಿ ರೇಡಿಯೋ ಮೊಬೈಲ್ ಆನ್ ಮಾಡಿದೆ, ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಇರಲಿ ಪರವಾಗಿಲ್ಲ, ಇನ್ನ ಸಮಯ ಇದೆ, ಕೇಳಿರಂತೆ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಸಂದೇಶ ಆ ಬಳಿಕ ಓದ್ತೀನಿ. ನಾನು ಸ್ವಲ್ಪ ಮಾಹಿತಿ ಕೊಟ್ಬಿಟ್ಟು ಅಲ್ವಾ ಆಯ್ತು. ಕೇಳಿದ್ರೆ ನಾನು ಹೇಳಿದ್ರೆ ಅವರನ್ನ ಆಯ್ಕೆ ಮಾಡ್ತಾರೆ. ಮೊದಲ ಬಾರಿಗೆ ಅವರು ಹಾಡಿದ್ದು, ಹಿನ್ನೆಲೆ ಗಾಯಕಿಯಾಗಿ ಹಾಡಿದ್ದು ತಮಿಳು ಚಿತ್ರದಲ್ಲಿ ಅಂತ ಹೇಳಿದೆ ಅಲ್ವಾ. ಆ ಬಳಿಕ ನಡೆದಿದ್ದಂತೂ ದೊಡ್ಡ ಒಂದು ಇತಿಹಾಸ ಅಂತ ಹೇಳ್ಬೋದು ಅಲ್ವಾ. ಏನಂತೀವಿ, 6 ದಶಕ, ಸುಮಾರು 60 ವರ್ಷಗಳ ಕಾಲ ಅವರು ಗಾಯನ ಕ್ಷೇತ್ರದಲ್ಲಿ ಇದ್ರು. ಸುಮಾರು ನಮ್ಮ ದೇಶವನ್ನು ಸೇರಿ ಹಲವಾರು ದೇಶ ವಿದೇಶಗಳಲ್ಲಿ ಅವರು ಹಾಡಿದ್ದಾರೆ. ಸಾಧಾರಣ 20 ಭಾಷೆ ಅಂತ ಹೇಳ್ತಾರೆ, 17 ಭಾಷೆ ಅಂತ ಕೆಲವರು ಹೇಳ್ತಾರೆ. 17ರಿಂದ 20 ಭಾಷೆಗಳಲ್ಲಿ ಅವರು ಗಾಯನ ಮಾಡಿ 48,000 ಹಾಡುಗಳು ನೋಡಿ, ಅದನ್ನು ಸಾಧ್ಯ ಇದೆಯಾ ಊಹೆ ಮಾಡೋದೇ ಕಷ್ಟ ಆಗುತ್ತೆ. ಲೆಕ್ಕಕ್ಕೆ ಸಿಕ್ಕಿರೋದು 48,000 ಅಲ್ವಾ. ಹಾಗಾಗಿ ಅಷ್ಟು ಹಾಡುಗಳನ್ನ ಹಾಡಿದಂತಹ ನಮ್ಮ ಈ ಕಲಾ ಸರಸ್ವತಿ, ಪ್ರೀತಿ ಸರಳತೆನೇ ಉಸಿರು ಅಲ್ವಾ ಇವರದ್ದು. ಹಾಗೆ ಗಂಧರ್ವ ಲೋಕಕ್ಕೆ ತೆರಳಿಬಿಟ್ರು. ಹಾಗಾಗಿ ನಾವು ಅವರ ಕುರಿತಾಗಿ ಮಾಹಿತಿಯನ್ನ ತಿಳ್ಕೊಳ್ತಾ ಹಾಡುಗಳನ್ನ ಸಹ ಕೇಳ್ತಾ ಇದ್ದೀವಿ. ಕೇಳಿದ್ರೆ ನಮ್ಮ ಮಕ್ಕಳು ಚಿತ್ರದ ಗೀತೆಯನ್ನು ಆಗ ಕೇಳಿದ್ರಲ್ಲ, ಇದೀಗ ಹೇಮಾವತಿ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳೋಣ ಬನ್ನಿ.

ಹಾಗೆ ಎಸ್ ಜಾನಕಿಯವರಿಗೆ ಏನಾಗುತ್ತೆ ಅವರ ವಿಶೇಷದ ಕಾರ್ಯಕ್ರಮವನ್ನ ಕೇಳ್ತಾ ಇದೀವಲ್ವಾ? ನುಡಿ ನಮನವನ್ನ, ಧ್ವನಿ ನಮನವನ್ನ ಸಲ್ಲಿಸ್ತಾ ಇದ್ದೀವಿ ಅವರಿಗೆ. ಹಾಗೆ 1957 ಇವರಿಗೆ ವಿವಾಹ ಆಗ್ತದೆ. ಆ ಬಳಿಕ ಅವರ ಪತಿ ಅವರಿಗೆ ಪ್ರತಿಯೊಂದಕ್ಕೂ, ಯಾವುದು ರೆಕಾರ್ಡಿಂಗ್ ಇರುತ್ತೋ ಪ್ರತಿಯೊಂದು ರೆಕಾರ್ಡಿಂಗ್ಗೂ ಜೊತೆ ಕೊಡ್ತಾ ಇರ್ತಾರೆ. ಅಂದ್ರೆ ಜೊತೆಗೆ ಹೋಗಿ ಅವರಿಗೆ ತುಂಬಾ ಸಪೋರ್ಟ್ ಅವರು. ಹಾಗಾಗಿ ಧ್ವನಿಯಲ್ಲೇ ನಾಟ್ಯ ಆಡ್ತಾ ಇದ್ದಂತಹ ಈ ನಮ್ಮ ಜಾನಕಮ್ಮ ಅವರು 8 ವರ್ಷದಿಂದ 80 ವರ್ಷದ ವೃದ್ಧರವರೆಗೂ ಆ ಪಾತ್ರಕ್ಕೆ ತಕ್ಕ ಹಾಗೆ ಧ್ವನಿಯನ್ನು ಹೊಂದಿಸಿ ಹಾಡುವಂತ ಸಾಮರ್ಥ್ಯ ಹೊಂದಿದವರು. ದೇವರ ನಾಮ, ಭಕ್ತಿಗೀತೆ, ಪ್ರೇಮ, ಶೋಕ, ವಿಷಾದ ಗೀತೆ, ಹೀಗೆ ಎಲ್ಲವನ್ನ ಸರಾಗವಾಗಿ ಹಾಡ್ತಾ ಇದ್ರಂತೆ. ಹಾಗೆ ಮೊದಲ ಬಾರಿಗೆ ಅವರು ಕನ್ನಡ ಚಿತ್ರದಲ್ಲಿ, ಅಂದ್ರೆ ಏನ್ ಹೇಳ್ತೀವಿ ನಾವು, ಸಾಕಷ್ಟು ಅವರು ಹೆಚ್ಚಾಗಿ ಅವರು ಎಲ್ಲಾ ಭಾಷೆಗಳನ್ನು ಹಾಡಿದ್ರು, ಕನ್ನಡ ಭಾಷೆಯಲ್ಲಿ ತುಂಬಾ ಹಾಡುಗಳನ್ನ ಹಾಡಿದ್ದಾರೆ ನಮ್ಮ ಜಾನಕಿಯವರು. ಹಾಗೆ ಮೊದಲ ಬಾರಿಗೆ ಕನ್ನಡದಲ್ಲಿ ಶ್ರೀಕೃಷ್ಣ ಗಾರುಡಿ ಚಿತ್ರಕ್ಕೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಹಾಡಿದ್ದಂತೆ, ಭಲೇ ಭಲೇ ಗಾರುಡಿ ಅಂತ ಹೇಳಿ. ಆದ್ರೆ ಮೊದಲ ಬಾರಿಗೆ ಬಿಡುಗಡೆ ಆಗಿದ್ದು ಯಾವ್ದಪ್ಪ ಅಂತಂದ್ರೆ ರಾಯರ ಸೊಸೆ. ಆ ಚಿತ್ರಕ್ಕೆ ಇವರು ಮೊದಲ ಬಾರಿ ಜನಗಳಿಗೆ ಪರಿಚಯ ಆಗ್ತಾರೆ. ಅಂದ್ರೆ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರ ಅದು, ಮೊದಲ ಸಾಮಾಜಿಕ ಚಿತ್ರ ಅಂತೆ ಅದು. ರಾಜ್ಕುಮಾರ್ ಅವರು ಅಭಿನಯಿಸಿದ ಮೊದಲ ಸಾಮಾಜಿಕ ಚಿತ್ರದಲ್ಲಿ ಇವರು ಹಾಡು ಹೇಳ್ತಾರೆ. ಹಾಗೆಯೇ ಹೀಗೆ ಹಿನ್ನೆಲೆ ಗಾಯಕರಾಗಿ ಮೊದಲ ಬಾರಿಗೆ ಅವರು ಯುಗಳ ಗೀತೆಯನ್ನ ಎಸ್ ಜಾನಕಿ ಅವರೊಂದಿಗೆ

ರಾಜ್ಕುಮಾರ್ ಅವರು ಹಾಡು ಹೇಳಿದ್ದಂತೆ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಈ ಹಾಡು ಹೇಳಿರೋದು ಅಂತ ಹೇಳ್ತಾರೆ. ಹಾಗೆ ನಮ್ಮ ಈ ಒಂದು ಸಕಾರಾತ್ಮಕ ಜಾನಕಮ್ಮ ಏನಿದ್ದಾರೆ ಅವರು ನಕಾರಾತ್ಮಕವಾಗಿ ಯಾವತ್ತೂ ಇದ್ದವರಲ್ಲ. ನಮ್ಗೆಲ್ಲ ಗೊತ್ತು ಅವ್ರು ಇಷ್ಟು ಕಿಲಕಿಲ ಅಂತ ನಗ್ತಾ ಇದ್ರು, ತುಂಬಾ ಸದಾ ನಗುಮುಖ ಅಲ್ವಾ. ಎಲ್ಲ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಂತೂ ಅವರನ್ನ ಅಕ್ಕನ ಥರನೇ ನೋಡ್ತಾ ಇದ್ರು, ಅವ್ರು ತುಂಬಾ ಕಿತಾಪತಿ ಮಾಡ್ತಾ ಇದ್ರಂತೆ. ಮನೆಯಲ್ಲಿ ಹೇಗೆ ಅಕ್ಕ ತಮ್ಮ ಚೇಷ್ಟೆ ಮಾಡ್ಕೊಳ್ತಾ ಇರ್ತಾರೋ ಹಾಗಂತೆ. ಒಂದ್ಸಲ ಅಂತೂ ಹಾಡು ಹೇಳ್ತಾ ಅವರಿಗೆ ಪ್ರತಿ ಬಾರಿ ನರ್ವಸ್ನೆಸ್ ನಮ್ಮ ಜಾನಕಮ್ಮ ಅವರಿಗೆ ಹಾಡು ಹೇಳುವಾಗ, ಅದು ಒಂದು ಅಭ್ಯಾಸ ಅಂತೆ. ಕೈಯಲ್ಲಿ ಒಂದು ಕರ್ಚೀಫ್ ಸದಾ ಇರಲೇಬೇಕಂತೆ, ಮೊದಲಿನಿಂದಲೂ ಅದೇ ಅಭ್ಯಾಸ. ಹಾಗಾಗಿ ಹೀಗೆ ಒಂದು ಸಲ ರೆಕಾರ್ಡಿಂಗ್ ನಡೆಸುವಾಗ, ಅಂದ್ರೆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇದ್ದಾಗ ಅವ್ರು ಪ್ರತಿ ಬಾರಿನೂ ಕರ್ಚೀಫ್ ಇರಬೇಕಾಗಿತ್ತಂತೆ. ಎಸ್ ಪಿ ವಿ ಅವರು ತುಂಬಾ ಕಿತಾಪತಿ ಮಾಡ್ತಾ ಇದ್ರಲ್ಲ ಇವರಿಗೆ, ಆವಾಗ ತಮಾಷೆಗೆ ತುಂಬಾ ಸಲಿಗೆ ಇತ್ತು. ಅವರು ಬಚ್ಚಿಟ್ಬಿಟ್ಟಿದ್ರಂತೆ ಒಂದು ರೆಕಾರ್ಡಿಂಗ್ ಟೈಮ್, ಆವಾಗ ತುಂಬಾ ಪೇಚಾಡ್ಕೊಂಡ್ಬಿಟ್ರಂತೆ, ಅಯ್ಯೋ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಹುಡುಕೊಂಡು ಆಮೇಲೆ ಅವರು ತಗೊಂಡು ಕೊಟ್ರು ಅಂತ ಒಂದು ಕಡೆ ಕೇಳ್ಪಟ್ಟಿದ್ದೀನಿ. ಹಾಗೆ ನಾನು ಹೇಳಿದೆ, ಯಾವಾಗ್ಲೂ ಅವರು ಪಾಸಿಟಿವಿಟಿ ತೋರಿಸ್ತಾ ಇದ್ರು, ಹಾಗೆ ಒಬ್ಬರನ್ನೂ ಅವರು ಟೀಕ್ಸಿಲ್ಲ. ಕೇಳಿದ್ರೆ ಯಾವತ್ತಾದ್ರೂ ನೀವು ಕೇಳಿದ್ದೀರಾ ಜಾನಕಮ್ಮ ಅವರು ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಅದಕ್ಕೋಸ್ಕರ ಅಲ್ವಾ ಅವರನ್ನ ನಾವು ಒಂಥರ ದಿಗ್ಗಜರು ಅಂತ ಹೇಳೋದು. ಯಾಕೆ ಅಂತಂದ್ರೆ ಲೆಜೆಂಡ್ಸ್ ಎಲ್ಲ ಹೀಗೇನೆ ಕೇಳಿದ್ರೆ ಏನ್ ಹೇಳ್ತೀವಿ, ಅತ್ಯಂತ ಕಿರಿಯ ಗಾಯಕರು ಇದ್ರಲ್ಲ, ಸಹ ಗಾಯಕರು ಗಾಯಕಿಯರು ಅವ್ರಿಗೆಲ್ಲ ತುಂಬಾ ಗೌರವ ತೋರ್ತಾ ಇದ್ರಂತೆ. ಇದನ್ನೇ ಅಲ್ವಾ ನಾವು ಜ್ಯೇಷ್ಠತೆ ಶ್ರೇಷ್ಠತೆ ಅಂತ ಹೇಳೋದು. ಒಂಥರ ಇವಾಗೆಂದೂ ತುಂಬಾ ಹೊಟ್ಟೆ ಕಿಚ್ಚಿನ ಸ್ವಭಾವ ಎಲ್ಲ ಇರುತ್ತೆ. ನಾವು ನೋಡ್ತಾ ಇರ್ತೀವಿ, ಅಯ್ಯೋ ಇವ್ರು ಹೀಗ್ ಮಾಡ್ತಾ ಇದಾರಲ್ಲ ಅಂತ ಅನ್ಸುತ್ತೆ. ತುಳಿಯೋಕೆ ನೋಡ್ತಾ ಇರ್ತಾರೆ, ತಮ್ಗಿಂತ ಕಿರಿಯರು ಇದ್ರೆ ಏನಂತೀವಿ ಅಸಿಸ್ಟೆಂಟ್ಸ್, ಹೀಗೆ ಸಹಾಯಕರು, ಜೊತೆಗೆ ಹಾಡು ಹೇಳೋರು, ಹೀಗೆಲ್ಲ ಸಹವರ್ತಿಗಳು ಇದ್ದಾಗ ಸ್ವಲ್ಪ ಆ ತರ ನಡೀತಾ ಇರುತ್ತೆ, ಅದು ಸರ್ವೇ ಸಾಮಾನ್ಯವಾಗಿ. ಆ ತರ ಎಲ್ಲಿ ಇವರು ಮಾಡ್ದಲೆ ತಮ್ಮ ಹಿರಿಮೆಯನ್ನ ಜ್ಯೇಷ್ಠತೆಯನ್ನ ತೋರಿಸ್ಕೊಂಡವರು. ಹಾಗೆಯೇ ತಮ್ಮ ಏನು ಎಷ್ಟೇ ಕಷ್ಟ ಕೋಟಲೆ ಏನೇ ಇದ್ರು ತೋರಿಸ್ಕೊಳ್ಳೋದನ್ನೆ ಸದಾ ಅವರು ನಿಮಗೆ ಗೊತ್ತಿದ್ದ ಹಾಗೆ ಹಸನ್ಮುಖಿಯಾಗೇ ಇದ್ರು. ನಾವು ಅವ್ರನ್ನ ನೆನೆಸ್ಕೊಂಡ್ರೆ ನೋಡಿ ಕೇಳಿದ್ರೆ ಅವ್ರು ಒಂಥರ ಸ್ಮೈಲಿಂಗ್ ಫೇಸ್ ನಮಗೆ ಹಾಗೇನೇ ಕಣ್ಮುಂದೆ ಬರುತ್ತೆ ಅಲ್ವಾ. ಹಾಗಾಗಿ ನಾವು ಅವ್ರನ್ನ ಯಾಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹೇಳೋದು, ಕಲೆಗೆ ಸಾವಿಲ್ಲ. ಅವರು ಭೌತಿಕವಾಗಿ ಹೋದ್ರು, ಕಲಾವಿದರು ಹೋದ್ರು, ಅವರಿಗೆ ವ್ಯಕ್ತಿ ಹೋಗ್ತಾರಷ್ಟೇ, ಕಲಾವಿದೆ ಅವರಲ್ಲಿರುವಂತ ಕಲೆ ಹೋಗಲ್ಲ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಎಲ್ಲರಿಗೂ ಅಂದ್ರೆ ಕೇಳುಗರಿಗೆ, ಎಲ್ಲ ಕೇಳುಗರಿಗೂ ಅಮ್ಮನ ಪ್ರೀತಿಯನ್ನೇ ಧಾರೆ ಎರೆದವರು ನಮ್ಮ ಎಸ್ ಜಾನಕಿ ಅವರು. ಹಾಗೆ ನಾವು ಇನ್ನೊಂದು ಹಾಡನ್ನ ಕೇಳೋಣ, ತುಂಬಾ ಫೇಮಸ್ ಹಾಡಿದು, ತುಂಬಾ ಬಾರಿ ಕೇಳ್ತಾನೆ ಇರ್ತೀರಾ ನೀವು, ಬನ್ನಿ ಕೇಳೋಣ.

ಕೋಗಿಲೆ ಅಂತ ಕಂಠ ಅಲ್ವಾ, ಹಾಗೆಯೇ ದಕ್ಷಿಣ ಭಾರತದ ಕೋಗಿಲೆ ಅಂತ ಕೂಡ ಅವರು ಅನ್ನಿಸ್ಕೊಂಡಿದ್ರು ಅಲ್ವಾ ನಮ್ಮ ಲತಾ ನಮ್ಮ ಎಸ್ ಜಾನಕಿ ಅವರು. ಹಾಗೆಯೇ ಹೇಳಿದೆ ಲತಾ ಮಂಗೇಶ್ಕರ್ ಅವರ ಅಭಿಮಾನಿ ಅಂತ ಹೇಳಿದೆ. ಹಾಗೆ ಇವ್ರ ಕಂಠ ಕೂಡ ಎಷ್ಟೊಂದು ಮಧುರವಾಗಿತ್ತು, ಒಬ್ಬರಿಗೊಮ್ಮ ಒಬ್ಬರಿಗೆ ಹೋಲ್ಸೋಕ್ಕಾಗಲ್ಲ. ಅವರು ಒಂದು ಇವರ ಕ್ಷೇತ್ರದಲ್ಲಿ ಇವರು ಎತ್ತರಕ್ಕೆ ಹೋದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರ ಎತ್ತರಕ್ಕೆ ಅಂತೀವಲ್ಲ, ಹಾಗೆ ಇವರು ಅವರನ್ನ ಒಂಥರ ಉದಾಹರಣೆಯಾಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡ್ರು ಹಾಡುಗಳನ್ನು ಅಂತ ಹೇಳಿ ನಾವು ಹೇಳ್ತೀವಲ್ವಾ. ಆ ಹಾಗೆಯೇ ಹಾಡು ಹೇಳ್ತಾ ಹೇಳ್ತಾ ನಾನು ಹೇಳಿದೆ 48,000 ಹಾಡು ಹೇಳಿದ್ರು ಅಂತೇಳಿ. ಹಾಗೆಯೇ ಅವರಿಗೆ 2013 ಇವರನ್ನ ಇವರ ಒಂದು ಕಲೆಯನ್ನ ಪ್ರತಿಭೆಯನ್ನು ಗುರುತಿಸಿ ಪದ್ಮಭೂಷಣ ಪ್ರಶಸ್ತಿಯನ್ನ ಸಾಧನೆಯನ್ನು ಗುರುತಿಸಿ ಘೋಷಣೆ ಮಾಡ್ತಾರೆ ನಮ್ಮ ಭಾರತ ಸರ್ಕಾರದಿಂದ. ಆವಾಗ ತುಂಬಾ ತಡವಾಗಿ ಬಂತಲ್ವಾ ಇವರಿಗೆ, ಅಂತಹ ಶ್ರೇಷ್ಠ ಕಲಾವಿದೆ ಎಷ್ಟು ವರ್ಷಗಳು ಅವರು ಹಾಡು ಹೇಳಿದ್ದಾರೆ ಅಂತವ್ರಿಗೆ ತುಂಬಾ ತಡವಾಗಿ ಕೊಟ್ರಲ್ವಾ. ಹಾಗಾಗಿ ಅವರು ಅದನ್ನ ಯಾವ ಒಂದು ಕಾರಣ ಹೇಳಿದ್ರು ಅಂದ್ರೆ ದಕ್ಷಿಣ ಭಾರತದ ಗಾಯಕಿಯರಿಗೆ ಅನ್ಯಾಯ ಆಗ್ತಾ ಇದೆ, ಅಂತಹ ದಕ್ಷಿಣ ಭಾರತದ ಏನ್ ಹಾಡು ಹೇಳ್ತಾರೆ ಅಂತ ಗಾಯಕಿಯರಿಗೆ ಆಗ್ತಾ ಇರೋ ಅಪಮಾನವನ್ನ ನಾವು ಅನ್ಯಾಯವನ್ನ ವಿರೋಧಿಸಿ ನಾನು ಈ ಪ್ರಶಸ್ತಿಯನ್ನ ತಿರಸ್ಕರಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಯಾಕಪ್ಪ ಅಂತ ಅಂದ್ರೆ ಪ್ರಶಸ್ತಿಗಿಂತ ದೊಡ್ಡವರಾಗಿದ್ರು ಅವರು ಅಲ್ವಾ, ಹೆಚ್ಚು ಸಾಧನೆ ಮಾಡಿದಂತ ನಮ್ಮ ಜಾನಕಮ್ಮ ಅಲ್ವಾ. ಹಾಗೆಯೇ ಪ್ರೇಮದ ಪತಿ ಅವರ ಒತ್ತಾಸೆ ಆಗಿರ್ತಾರಲ್ವಾ, ಅವ್ರ ಪತಿ 1997 ಅವರು ಅಗಲ್ತಾರೆ ಅವರು ಇವರನ್ನ ಬಿಟ್ಟು. ಆ ಬಳಿಕ ಅವರು ಏನ್ ಹೇಳ್ತೀವಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ, ತುಂಬಾ ಕೊರಗ್ತಾರೆ. ಆಮೇಲೆ ಅವ್ರು ಏನ್ ಹೇಳ್ತಾರೆ, ನಾನು ಇನ್ಮೇಲೆ ಹಾಡೇ ಹೇಳಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ದಿಗ್ಗಜರು ಇದಾರಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಬಿ ಶ್ರೀನಿವಾಸ್, ಹಾಗೆ ದೊಡ್ಡ ದೊಡ್ಡವರು ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರೂ ಇವರಿಗೆ ಮತ್ತೆ ಒತ್ತಾಯ ಮಾಡಿ ಮತ್ತೆ ವಾಪಸ್ಸು ಸಂಗೀತ ಕ್ಷೇತ್ರಕ್ಕೆ ಕರ್ಕೊಂಡ್ ಬರ್ತಾರೆ, ಗಾಯನ ಕ್ಷೇತ್ರಕ್ಕೆ. ಆ ಬಳಿಕ ಇವರು ಏನ್ ಮಾಡ್ತಾರೆ, ಸರಳ ಜೀವನವನ್ನೇ ಆಯ್ದುಕೊಳ್ತಾರೆ. ನಿಮ್ಗೆ ಗೊತ್ತೇ ಇದೆ, ಬಿಳಿ ಸೀರೆಯನ್ನ ಉಡ್ತಾ ಇದ್ರು, ತುಂಬಾ ಖಿನ್ನತೆಗೆ ಒಳಗಾಗಿದ್ರು ಅವರು. ಆದ್ರೆ ಆ ಬಳಿಕ ಅವರು ಮತ್ತೆ ಮರಳಿ ಬಂದ್ರು. ಆಮೇಲೆ ಮಗ ಏನಿರ್ತಾರೆ, ಮುರಳಿ ಕೃಷ್ಣ ಅಂತ ಅಲ್ವಾ, ಅವರು ಗಿಟಾರ್ ವಾದಕರಾಗಿರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಆಗಿದ್ರು. ಅವ್ರು ಕೂಡ 2026 ಇದೇ ಜನವರಿಯಲ್ಲಿ ತೀರ್ ಹೋದ್ರು ಅವರು. ಹಾಗಾಗಿ ಅದೆಲ್ಲ ಅವರು ಮನಸ್ಸಿಗೆ ತುಂಬಾ ಘಾಸಿ ಕೊಟ್ಟಂತದ್ದು. ಮಧ್ಯದಲ್ಲಿ ಹಾಡು ಹೇಳ್ತಾರೆ, ಆಮೇಲೆ ಮತ್ತೆ ಅವರು ಕೊನೆಯಲ್ಲಿ ಘೋಷಣೆ ಮಾಡ್ತಾರೆ, ನಾನು ಇನ್ಮೇಲೆ ಹಾಡು ಹೇಳಲ್ಲ. ಆಮೇಲೆ ಹಾಗೆಯೇ ಮಗ ತೀರು ಹೋದ್ಮೇಲೆ ಹೇಳ್ತಾರೆ, ಹಾಗೆಯೇ ನಾನು ಕೂಡ ಈ ಮೈಸೂರಲ್ಲೇ ನೆಲೆಸ್ಬಿಟ್ಟು ಕೊನೆಯ ದಿನಗಳನ್ನ ಕಳಿತೀನಿ, ನನಗೆ ಮೈಸೂರಲ್ಲೇ ಕೊನೆ ಯಾತ್ರೆ ಆಗ್ಬೇಕು ಅಂತ ಹೇಳಿ ಅವರು ಬಯಸಿ ಬಂದು ಇಲ್ಲಿ ಏನ್ ಹೇಳ್ತೀವಿ ನಮ್ಮ ಊರಿನ ನಮ್ಮ ರಾಜ್ಯದವರೇ ಆಗ್ಬಿಡ್ತಾರೆ ಅವರು, ಜಾನಕಮ್ಮ ಅವರು. ಇದೇ 11 ಜುಲೈ ಅಂದ್ರೆ ಮೊನ್ನೆ ಜುಲೈ 11, 2026 ಅವರು ನಮ್ಮನ್ನೆಲ್ಲ ಭೌತಿಕವಾಗಿ ತೊರೆದ್ರು ಅಷ್ಟೇ. ಅಂದ್ರೆ ಗಂಧರ್ವ ಲೋಕದಿಂದ ಬಂದಿರಬಹುದು ಅಂತ ಹೇಳಿದೆ ಅಲ್ವಾ, ಹಾಗೆ ಗಂಧರ್ವ ಲೋಕಕ್ಕೆ ಪಯಣಿಸಿದ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಅಮ್ಮ ಎಸ್ ಜಾನಕಿ ಅವರಿಗೆ ಈ ಒಂದು ಸವಿಸ್ಮರಣೆಯ ನಿವೇದನೆ ಮಾಡ್ತಾ ಇದ್ದೀನಿ. ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋದಿಂದ ನಾನು ವಿದ್ಯಾಕಾರಂತ್.

0: ಮಾರ್ಗವಾಗಿ ಹೋಗೋಕ್ಕೆ ಮುನ್ನ ನಾವು ನಮ್ಮ ಕೇಳಿರುವ ಸಂದೇಶಗಳನ್ನ ನೋಡ್ಬಿಡೋಣ ಅಲ್ವಾ. ಮಂಜುಳಾ ಅವರು ಶ್ಯಾಮ್ ಸುರೇಶ್ ಅಲ್ವಾ, ಓಕೆ. ಚಂದದ ಸುಂದರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ ಮೇಡಮ್, ಧನ್ಯವಾದಗಳು ಅಂತ ಹೇಳಿದ್ರೆ ಹೌದಲ್ವಾ, ನಿಮ್ಮ ಸಂದೇಶ ಬದ್ದೆ ರೂಪಾ ಅವ್ರದ್ದು ಬದ್ದೆ ಅಲ್ವಾ. ನಮಸ್ತೆ ಜಾನಕಿ ಅವರ, ಮಾಹಿತಿ ಜೊತೆಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಹಾಗೆ ಸ್ವಲ್ಪ ಕೆಲವೊಂದು ಸಂದೇಶಗಳು ಜಂಪ್ ಆಯ್ತಾ ಅಂತ ನೋಡೋಣ. ಸುಮಿತ್ರ ಅವ್ರು ಹೇಳ್ತಾರೆ, ನಮಸ್ತೆ ಮೇಡಮ್, ಜಾನಕಮ್ಮ ಅವರ ವಿಶೇಷ ಕತೆ ಚೆನ್ನಾಗಿದೆ, ಅವರ ಮದುವೆ ಕತೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆ ಪಿ ದಿನೇಶ್ವರ್ ಪರ್ಚನ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ನಮಸ್ಕಾರ. ಅತ್ಯಂತ ಸುಂದರವಾಗಿ ನಿರೂಪಣೆಯೊಂದಿಗೆ ಎಸ್ ಜಾನಕಿ ಅವರ ಬಗ್ಗೆ ಒಳ್ಳೆ ಮಾಹಿತಿಯೊಂದಿಗೆ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರೋದಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳಿದ್ರೆ, ಹೋಬಳಿ ಶ್ರೀ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಕಳಿಸ್ತಾರೆ ಯುದ್ಧ ಕಣ. ಓಕೆ, ಅವ್ರ ಹಾಡು ಕೇಳಿದ್ದಾರೆ. ಶಾಂತಾಚಾರ ಬಡಿಗೇರ ಅವರು ತುಂಬಾ ಇಷ್ಟಪಟ್ಟು ತುಂಬಾ ದೊಡ್ಡ ಸಂದೇಶ ಕಳಿಸಿದ್ದಾರೆ, ಆದ್ರೆ ಸಮಯ ಕಡಿಮೆ ಇದೆ. ಹಾಗೆ ಲೀಲಾ ಅವರು ವಿದ್ಯಾನಗರ ಶಿವಮೊಗ್ಗದಿಂದ ಎಸ್ ಜಾನಕಿ ಅಮ್ಮ ಅವ್ರ ಬಗ್ಗೆ ಮಾಹಿತಿ ಕೇಳ್ತಾ ಸಂದೇಶ ಕಳಿಸೋದು ಮರ್ತೋಗಿತ್ತು. ಹುಟ್ಟು ಹಾಡುಗಾರ್ತಿ ನಮ್ಮ ಜಾನಕಿ ಅಮ್ಮ, ಇನ್ನೂ ಮಾಹಿತಿಗಳನ್ನು ತಿಳಿಯಲಿಕ್ಕೆ ಕಾಯ್ತಾ ಇದೀವಿ, ಹಾಡುಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿವೆ, ಧನ್ಯವಾದಗಳು ಅಂತ ಹೇಳಿದ್ರು. ಹಾಗೆ ಜಾನಕಮ್ಮ ಅವ್ರ ಬಗ್ಗೆ ತುಂಬಾ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಮಂಜುಳಾ ಬಾಯಿ ಅವ್ರು ಹೇಳಿದ್ರೆ, ಶಿವರಾತ್ರಿ ವಿದ್ಯಾಕಾನಂದ ಅಂತ ಬಾಬು ಮಲ್ಲಪ್ಪನಹಳ್ಳಿ ಅವ್ರು ಹೇಳ್ತಾರೆ, ಸಮಯ ಆಗ್ತಾ ಇದೆ ಕೇಳಿದ್ರೆ ಸಂದೇಶ ಕಳಿಸ್ಬೇಡಿ. ಗಿರಿಜ ಭದ್ರಾವತಿಯಿಂದ, ಓಕೆ. ಹಾಗೆ ಬದುಕುದವರು ವಿದ್ಯಮಾನ ಹಾಡಕ್ಕಿಂತ ಮಂಗಳ ಅವರು, ಸಮಯ ಆಯ್ತು ನೋಡಿ. ಶಂ ಸುರೇಶ್ ಬಿ ಹೆಚ್ ರಸ್ತೆ, ಓಕೆ, ಅವರು ತುಂಬಾ ಖುಷಿಯಾಗಿದೆ, ತುಂಬಾ ಸಂದೇಶ ಪಾಪ ಎಲ್ಲರದ್ದು ಸಂದೇಶ ಬರೋಕ್ಕಾಗಲ್ಲ, ಹೆಸರು ಓದ್ತೀನಿ. ಸುಜಾತಾ ಖರ್ಚಿ ಅವರು ತುಂಬಾ ಖುಷಿ ಪಡ್ತಾ ಇದಾರೆ ಹಾಡಿಂದ. ಗಾನ ಕೋಗಿಲೆ ಅವ್ರ ಬಗ್ಗೆ ಮಾಹಿತಿ, ಧನ್ಯವಾದಗಳು ಅಂತ ಹೇಳಿ ಹೆಸರು ಹಾಕಿಲ್ಲ ನೀವು ಯಾರು, 2255 ಕಳಿಸಿದೀರಾ. ವಿ ಲೀಲಾ ಅವರು ಶುಭರಾತ್ರಿಯಿಂದ ಕಳಿಸ್ತಾ ಇದ್ದಾರೆ, ಆಯ್ತು ಶುಭರಾತ್ರಿ ಎಲ್ಲರಿಗೂ. ಹಾಗೆ ನಾನು ಹೇಳ್ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಸಮಯ ಇದೆ ಅಲ್ವಾ, ಹಾಗೆ ಕೇಳಿದ್ರೆ ಇಷ್ಟು ತನಕ ನಾವು ಎಸ್ ಜಾನಕಿ ಅವರ ಸ್ಮರಣ ಮಾಡ್ತಾ ಹಾಡುಗಳನ್ನ ಕೇಳ್ತಾ ಒಂಥರ ನಾವು ಹೇಳ್ತೀವಿ ಗಾನ ಲೋಕದಲ್ಲಿ ಏನಾದ್ರೂ ಅಂತ ಹೇಳದ್ ಬೇಡ, ನಾವು ಅವರು ನಾವೆಲ್ಲ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ಇದ್ದಾರೆ ಅಂತ ನಾವು ಅನ್ಕೊಳ್ಳೋಣ ಅಲ್ವಾ. ಹಾಗೆಯೇ ನಾವು ಇವಾಗ ಸಮಯ 11 ಗಂಟೆ ಆಗ್ತಾ ಇದೆ ಕೇಳಿದ್ರೆ, ಇದೀಗ ನಾವು ದೆಹಲಿ ಕೇಂದ್ರಕ್ಕೆ ಹೋಗೋಣ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ದೆಹಲಿ ಕೇಂದ್ರದಲ್ಲಿಗೆ ನಾವು ವಾರ್ತೆಗಳನ್ನ ಕೇಳಲಿಕ್ಕಾಗಿ.
1: आकाशवाणी समाचार के साथ मैं सर फिरोजी. वाणिज्य और उद्योग मंत्री पीयूष गोयल ने आज भारत अमेरिका व्यापार वार्ता में गतिरोध की मीडिया खबरों को पूरी तरह झूठा, निराधार और भ्रामक बताया है. सोशल मीडिया पोस्ट में श्री गोयल ने कहा कि भारत और अमेरिका की टीमें व्यापार समझौते को अंतिम रूप देने के लिए तेजी से काम कर रही हैं. उन्होंने कहा कि इस संबंध में पिछले महीने नई दिल्ली में उनकी अमरीका के व्यापार प्रतिनिधि जैमिसन ग्रीर के साथ बेहद सकारात्मक बैठक हुई थी. श्री गोयल ने कहा कि दोनों पक्षों ने ऐसे समझौते के प्रति अपनी प्रतिबद्धता दोहराई है जो दोनों देशों के व्यवसायों, किसानों, श्रमिकों और उपभोक्ताओं के हित में हो. उन्होंने कहा कि इस उद्देश्य को पूरा करने के लिए दोनों देशों की टीमें लगातार सक्रिय हैं. इस वर्ष अप्रैल से जून के बीच भारत का कुल निर्यात 232 अरब डॉलर से अधिक होने का अनुमान है. पिछले वर्ष की इसी अवधि के मुकाबले निर्यात में 11.37% की वृद्धि दर्ज की गई. एक रिपोर्ट.
2: वाणिज्य और उद्योग मंत्रालय के अनुसार इस वर्ष जून में कुल निर्यात 73 अरब 45 करोड़ डॉलर रहने का आकलन है. इन आंकड़ों के आधार पर पिछले वर्ष के इस महीने के मुकाबले निर्यात में 9.48% की वृद्धि दर्ज की गई. जून में वस्तुओं के निर्यात में तेजी मुख्य रूप से हीरे और जवाहरात, इंजीनियरिंग सामान, जैविक और अजैविक रसायन, इलेक्ट्रॉनिक वस्तुएं और चावल में देखी गई. इलेक्ट्रॉनिक सामान का निर्यात पिछले वर्ष के जून में 4 अरब 14 करोड़ अमरीकी डॉलर से

ಕೆ.ಎಸ್.ಆರ್.ಟಿ.ಸಿ.4 ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:30. ಆತ್ಮೀಯ ಕೇಳುಗರ ಸುಖನಿದ್ರೆಯ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೀನಿ ನಾನು ವಿದ್ಯಾ ಕಾರಂತ್. ಶುಭರಾತ್ರಿ. ಜೈ ಹಿಂದ್.